ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
0: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
6: ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ. ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
1: ಅಂದ್ರೆ ನನಗೆ ಮುಂಚೆಯಿಂದನೂ ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದ. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಹೋದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರಿಸು ಬರೀಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಗ್ತಾ ಬಂತು.
0: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
1: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರ್ ಹೀಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
0: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ, ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
1: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೇ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಪುಸ್ತಕದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಎಸ್, ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗುತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸ್ ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ್ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 ಅವರ್ ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸ್ ಇಲ್ಲ ಶೇರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ. ಫಸ್ಟ್ನೇ ಸವಾಲು ಅದನ್ನ ಸುಮಾರು ಜನ ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈಗ ಒಂದು ಬರ್ದಿದ್ದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದ್ ಸವಾಲು. ಅದನ್ನಾದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ ಅದು ಲೇಖಕನಿಗೆ ಒಂದು ಕನಸಿರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದ್ರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು, ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ, ಈ ಮಿಷನ್ಗಳು ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 ವೀಕ್ ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನ ಆಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸಿಕೊಳ್ಳಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನೋ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡಿದಂತಹವರು ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ?
1: ಎಸ್, ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ ಒಂದು 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು ಅದಕ್ಕೆ. ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ, ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪಿತು, ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್ ಹೇಳ್ತೇನೆ.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟೂ ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದಂತದ್ದು ಇದೆ, ಆ ಲೇಖನದ ಅಷ್ಟೂ ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತಹ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ ಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆ ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೇ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಉಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲ್ಯೂರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೇನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ರುದ್ದಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನು ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ, ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ. ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ, ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೆ ಹೊತ್ತುಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿದ್ದು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಏನ್ ಬರಿತೀವಲ್ಲ ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು, ಒಂದು ಆರ್ಟಿಕಲ್ ಅನ್ನ ಬರೆದು, ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಅದು ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರೋ ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ. ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದನ್ನೇ ಮತ್ತೆ ಮತ್ತೆ ತಿದ್ದಿ ತೀಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗ್ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದ್ದೇನೆ.
0: ಸೊ 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮ ವರ್ಗದ ಜೀವ, ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ, ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ, ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ದುಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ, ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅದು ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ. ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಹಾಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೆ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದ್ ಬೇರೆ, ಅಂಕಣಗಳನ್ನ ಬರೆಯೋದ್ ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದ್ ಬೇರೆ. ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವ್ರೊಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನ ಮಾಡ್ಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂತವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನ ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗೆ ಅನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ, ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ, ವಿವರಣಾ ಸಹಿತವಾಗಿ ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರೆ ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್,

0: ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
1: ಸೊ ಕೊನೆಯದಾಗಿ ಮಿಡಲ್ ಕ್ಲಾಸ್ ಮೇನಿಯಾ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
0: ಯಾಕೆ ಓದಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ, ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗ್ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿ ಇದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು, ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು. ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದಕ್ಕೂ ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದಬೇಕು ಅಂತ ನಾನು ಕೇಳ್ತೇನೆ.
1: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲ ಯುವ ಬರಹಗಾರರಿಗೆ, ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಕವನ್ ಅವರೇ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ರೇಡಿಯೋ ನಿನಾದನ್ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವ್ದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರು ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನಿಲ್ಲ, ಅದಾಗದೇ ಇದ್ರೂ ಪರವಾಗಿಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಪ್ರಾಣಿಗಳೆಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳು

0: ಗೊತ್ತಾಗ್ತದ ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು. ಇದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕಾಗ್ತದೆ?
1: ಆಗತ್ತೆ ಕಣ್ರಿ, ನಿಯಮಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ. ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು. ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು. ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನ ನಿರ್ಮಿಸಿಡಬೇಕು. ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನ ಒದಗಿಸಬೇಕು.
2: ನಮಸ್ತೆ ಸರ್, ನನ್ನ ಹೆಸರು ರಾಜಿ ಅಂತ. ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ. ಈ ಬೇಸಿಗೆ ಕಾಲದಲ್ಲಿ ಎಂತೆಂತ ಆಹಾರ ತಿಂದ್ರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್?
3: ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ. ಅಂತ ಟೈಮಲ್ಲಿ ಎಳೆನೀರು, ಸೌತೆಕಾಯಿ, ರಾಗಿ ಗಂಜಿ, ಎಳ್ಳು ಪಾನಕ, ಮಜ್ಜಿಗೆ, ಕಾಮಕಸ್ತೂರಿ, ಕೋಕಂ, ಕರ್ಬೂಜ ಹಣ್ಣು, ಬಾಳೆಹಣ್ಣು, ಕ್ಯಾರೆಟ್, ಕುಚ್ಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನು ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
0: ಸರಿ ಸರಿ ಸರಿ. ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ್ದು ಜಾಗತಿಕ ತಾಪಮಾನ ಹೆಚ್ಚಾಗ್ತದಂತೆ, ಅದು ಹೇಗೆ?
1: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯ ನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
2: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
4: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದ್ರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
5: ನಮ್ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
3: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ. ಇಂದಿನ ಉರಿಸುವಿಕೆ ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು, ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು. ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
0: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
6: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್ ಹಾಗೆ ನಾನು ಮೇಘ. ರೇಡಿಯೋ ನಿನದ ಕೇಳುವರಿಗೆ ಧನ್ಯವಾದಗಳು.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RJ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನ್ ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನ್ ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವ್ ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ.

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಚಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

ಮಾತಾಡ ನಮಸ್ಕಾರ ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ದು ಬೇರೆ ಮುಳ್ಳ ಕಟ್ಟಾದು ಜತ್ತಿನ ಅರ್ಪಣಿತೆ ಅಂಚ ಸಹಾಯೋದ್ಯೋಗಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಏನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಿ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ ಸವೆಯ ಬೇಡ ಸವೆಯುವೆನ.
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

ಮಾತಾಡಿ ನಮಸ್ಕಾರ, ಏನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮ ಪಂಡಿತ ಬೇರೆ ಇರ್ದು ಮಿತ್ರದು ತಿರ್ತು ಬೋದು ಎನ್ನ ಬೇರೆ ಮೊಳ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶ ಅಂತಂದ್ಲಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ನ ಕೇಳಲಿ.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ನಮಸ್ತೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕರಣ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

తొల్మెలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದೀಗ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದ ಆಯ್ದ ಕೆಲವು ಭಜನೆಗಳನ್ನು ಕೇಳೋಣ.

ಬಾಂಧವರಿಗೆ ಶ್ರೀ ಧರ್ಮಸ್ಥಳ ವಚನ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದ ಆಯ್ದ ಕೆಲವು ಭಜನೆಗಳನ್ನು ಕೇಳಿದ್ದೀರಿ. ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ

0: ನಾಶ ಆಗ್ತಾ ಇದೆ, ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತ ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಭಾಷೆಗಳ ಸಂಗಮ, ನಮ್ಮ ತುಳುನಾಡು ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ರೇಡಿಯೋ ನಿನಾದನ್ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವ್ದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನಿಲ್ಲ, ಅದಾಗದೇ ಇದ್ರೂ ಪರವಾಗಿಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಈ ಪ್ರಾಣಿಗಳು ಎಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳಿಗೆ ಗೊತ್ತಾಗ್ತದ? ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು, ಇದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕಾಗ್ತದೆ?
3: ಆಗತ್ತೆ ಕಣ್ರಿ, ನಿಯಮಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ. ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು. ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು. ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನ ನಿರ್ಮಿಸಿಡಬೇಕು. ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನ ಒದಗಿಸಬೇಕು.
4: ನಮಸ್ತೆ ಸರ್, ನನ್ನ ಹೆಸರು ರಾಜಿ ಅಂತ. ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಎಂತೆಂತ ಆಹಾರ ತಿಂದ್ರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್?
5: ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ. ಅಂತ ಟೈಮಲ್ಲಿ ಎಳೆನೀರು, ಸೌತೆಕಾಯಿ, ರಾಗಿ ಗಂಜಿ, ಎಳ್ಳು ಪಾನಕ, ಮಜ್ಜಿಗೆ, ಕಾಮಕಸ್ತೂರಿ, ಕೋಕಂ, ಕರ್ಬೂಜ ಹಣ್ಣು, ಬಾಳೆಹಣ್ಣು, ಕ್ಯಾರೆಟ್, ಕುಚ್ಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನ ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
1: ಸರಿ ಸರಿ ಸರಿ, ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಅಂತೆ, ಅದು ಹೇಗೆ?
3: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯ ನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
4: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
2: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದ್ರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
6: ನಮ್ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
5: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ. ಇಂದಿನ ಉರಿಸುವಿಕೆ ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು. ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
1: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
0: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್ ಹಾಗೆ ನಾನು ಮೇಘ. ರೇಡಿಯೋ ನಿನ್ನದ ಕೇಳುಗರಿಗೆ ಧನ್ಯವಾದಗಳು.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವ್ ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ

ಮತ್ತೊಮ್ಮೆ ವೆಲ್ಕಮ್. ನೀವ್ ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ ಸವೆಯ ಬೇಡ ಸವೆಯುವೆನ.
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ ಸಂತೋಷ.

0: ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಇಂಥದಾಲ ಬರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲ
0: ಇರೇಗ ದಾದಾಂಜಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾಂಡು ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆ ಕನಿ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM ಇದು.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅಂತೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂತೇರು.
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.

ಬರುವ ಮಿಥ್ಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದುವರೆಗೆ ಸವಿಗಾನ ಆಯ್ದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನಷ್ಟು ಸುಮಧುರ ಗೀತೆಗಳೊಂದಿಗೆ ಭೇಟಿಯಾಗ್ತೀನಿ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ ಸವಿಗಾನ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡಬ.
1: ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣ
0: ಕೇಳ್ತಾ ಇರಿ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

0: ದಾಗ್ ಚಿತ್ರದ ಗೀತೆ ಹಾಡಿರುವ ಗಾಯಕರು ಕಿಶೋರ್ ಕುಮಾರ್, ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಸಾಹಿರ್ ಲುದೈವಾನಿ ಅವರದು.
1: ದಿಲ್

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನ್ ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನ್ ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳ್ದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದ್ ಏನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ ಸವೆಯ ಬೇಡ ಸವೆಯುವೆನ.
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

0: ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ, ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಸಚಿನ್ ಹೆಬ್ಬಾರ್.
1: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ಸಚಿನ್ ಹೆಬ್ಬಾರ್, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯ ವಿಭಾಗ SDM ಕಾಲೇಜ್ ಉಜಿರೆ. ಇಂದು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈಜುಕೊಳದ ಕುರಿತು ನಿಮ್ಮೊಂದಿಗೆ ಪರಿಚಯಾತ್ಮಕ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ಈಜುಕೊಳದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಈಜು ತರಬೇತುದಾರರಾದ ಚರಣ್ ನಮ್ಮೊಂದಿಗಿದ್ದಾರೆ. ಸೊ ಅವರಿಗೆ ಇಂದು ಕಾರ್ಯಕ್ರಮ

0: ಈಗೇನಾಗಿದ್ದರೆ ಹೊಸದಾಗಿ ನಮ್ಮಲ್ಲಿ ಬೇರೆ ರೂಪವನ್ನು ತಾಳ್ಕೊಂಡಿದೆ. ಆದ್ರಿಂದ ಈ ಪುರಾತನದಲ್ಲಿ ಏನ್ ಮಾಡ್ತಿದ್ರು, ರಾಜರ ಕಾಲದಲ್ಲೆಲ್ಲ ತುಂಬಾ ಒಂದು ಪ್ರತಿ ಒಂದು ಅರಮನೆಯಲ್ಲಿ ಸಹ ಒಂದು ಈಜುಕೊಳ, ಈಜುಕೊಳ ಅಂದ್ರೆ ಈಗಿನ ತರದ ಈಜುಕೊಳ ಅಲ್ಲ, ಒಂದು ಆ ರಾಜರಿಗೆ ಅಥವಾ ಅಲ್ಲಿನ ಸೈನಿಕರಿಗೆ ಏನ್ ಬೇಕಿತ್ತು ವ್ಯಾಯಾಮಕ್ಕೋಸ್ಕರ ಆ ತರದೊಂದು ಈಜುಕೊಳವನ್ನ ಮಾಡಿದ್ರು. ಹಾಗೆ ಈಗ ಏನಾಗಿದೆ, ಹೊಸದಾಗಿ ಈ ಯುಗದಲ್ಲಿ ಈಜು ಬಹಳ ಮುಖ್ಯ ನಮಗೆ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಜಾಬ್ ಮಾಡೋರು, ಎಲ್ಲರೂ ಯಾರಿಗೂ ಟೈಮ್ ಇರಲ್ಲ, ಮನೆಯಲ್ಲಿ ಕೂತು ಮಾತಾಡುವಷ್ಟು ಟೈಮ್ ಇರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಈ ಈಜು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವರಿಗೆ ನಡಿಲಿಕ್ಕಾಗುವುದಿಲ್ಲ ಅಥವಾ ಓಡ್ಲಿಕ್ಕೆ ಅಂದ್ರೆ ಓಟದ ಆ ವ್ಯಾಯಾಮ ಆಗುವುದಿಲ್ಲ, ಅಂತವರಿಗೆಲ್ಲ ಈಜು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ. ಹಾಗೆ ಈಜುದರಿಂದ ನಾನು ಹೇಳೋದೀಗ ಮೇಯ್ನ್ ಆಗಿ ನಮಗೆ ಹೃದಯದ ಸಂಬಂಧ, ಹೃದಯಕ್ಕೆ ಏನು ವ್ಯಾಯಾಮ ಬೇಕು. ಯಾಕಂದ್ರೆ ನಾವು ಹೊರಗಡೆ ಎಲ್ಲಾ ಕೈ ಕಾಲು ಬೇರೆಲ್ಲ ಅಂಗಗಳಿಗೆ ಯಾವುದೇ ತರದ ವ್ಯಾಯಾಮ ಕೊಡಬಹುದು, ಆದ್ರೆ ಒಳಗಿನ ನಮ್ಮ ದೇಹದಲ್ಲಿ ಹೃದಯಕ್ಕೆ ಮೇಯ್ನ್ ಆಗಿ ಬೇಕೇ ಬೇಕಾದಂತ ಒಂದು ವ್ಯಾಯಾಮ ಅಂತ ನನ್ನ ಅಭಿಪ್ರಾಯ.
1: ಈಗ ಈಜುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು, ಇಲ್ಲ ನಮ್ಮ ದೇಹಕ್ಕೆ ಆಗುವಂತ ಎಕ್ಸಸೈಸ್ ಗಳಿರ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಸಲಿಕ್ಕೆ ಅಂತೇಳಿ ತಗೊಂಡ್ರು ಕೂಡ ಯಾವ ರೀತಿ ಒಂದು ಕಾಂಟ್ರಿಬ್ಯೂಷನ್ಸ್ ಬರ್ತದೆ ಈಜುದ್ರಿಂದ?
0: ಈಗ ನೋಡಿ, ನಾನಾಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಂತ. ಅದೇ ರೀತಿ ಈಗ ನಾವು ನೀವೊಂದು ಬೆಳಿಗ್ಗೆ ಅಥವಾ ಸಂಜೆ ಅಂದ್ರೆ ನೀವು ಮಧ್ಯಾಹ್ನದ ಟೈಮಲ್ಲಿ ಈಜುವುದು ಅಷ್ಟು ಒಂದು ಒಳ್ಳೆಯ ಸಮಯ ಅಲ್ಲ ಅಂತ ನಮ್ಮ ಈಜು ಸಂಶೋಧನೆ ಪ್ರಕಾರ ಬಂದಿರುತ್ತದೆ. ಅದೇ ತರ ಈಗ ಬೆಳಿಗ್ಗೆ ಸಮಯ ಒಂದು 6-10 ಗಂಟೆ ಅಥವಾ ಸಂಜೆ ಒಂದು 4-7 ಗಂಟೆ ಈ ಸಮಯ ಬಹಳ ಮುಖ್ಯ ಅಂತ ಅನಿಸ್ತದೆ. ಇದರಲ್ಲಿ ಏನಂದ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ನೀವೀಗ ಯಾವುದೋ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ, ಅಂದ್ರೆ ಯಾವುದೋ ಒಂದು ವರ್ಕ್ ಅಲ್ಲಿ ಇರ್ತೀರಾ ಅಥವಾ ಬಿಸ್ನೆಸ್ ಮಾಡ್ತೀರಾ ಅಥವಾ ಸ್ವಂತ ಉದ್ಯೋಗದಲ್ಲಿ ಇರ್ತೀರಾ, ಇವಾಗ ನಿಮಗೆ ಏನಾಗ್ತದೆ ಅಂದ್ರೆ ನಿಮಗೆ ಟೈಮ್ ಇರುವುದಿಲ್ಲ, ಒಂದು ಅಟ್ಲೀಸ್ಟ್ ಒಂದು ಊಟಕ್ಕೂ ಟೈಮ್ ಇರುವುದಿಲ್ಲ. ಅಂತ ಸಮಯದಲ್ಲಿ ನೀವು ಅಟ್ಲೀಸ್ಟ್ ಒಂದು 1/2 ಗಂಟೆ ನೀವು ಒಂದು ಈಜುದು ಅಥವಾ ಈಗ ನಿಮಗೆ ಈಜು ಗೊತ್ತಿಲ್ಲ ಅಂತಿದ್ದಾಗ ನೀರಲ್ಲಿ ಆಟಾಡಿದ್ರು ಸಾಕಾಗ್ತದೆ. ಯಾಕಂದ್ರೆ ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ, ನೀರಲ್ಲಿ ಈಜಲೇಬೇಕು ಅಂತ ಹೇಳುವಂತದಲ್ಲ, ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ. ಅದೇ ತರ ಒಂದು 30 ನಿಮಿಷ ನೀವು ಈಜುವುದರಿಂದ ನಿಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ. ಯಾಕಂದ್ರೆ ನೆಮ್ಮದಿ ಮೊದಲದಾಗಿ, ಈಗ ಮನುಷ್ಯರಿಗೆ ಏನ್ ಬೇಕು ಅಂದ್ರೆ ನೆಮ್ಮದಿ ಬೇಕು. ಯಾಕಂದ್ರೆ ಸ್ಟ್ರೆಸ್ ಇರ್ತದೆ, ತುಂಬಾ ಕಠಿಣ ಕೆಲಸದಲ್ಲಿ ಇರ್ತಾರೆ, ಪ್ರತಿಯೊಂದು ಕೆಲಸವೂ ಅವರಿಗೆ ಸಮಯ ಸಾಕಾಗುವುದಿಲ್ಲ, ಕೆಲಸಕ್ಕೆ ಸಮಯ ಸಾಕಾಗುವುದಿಲ್ಲ. ಅಂತದ್ರಲ್ಲಿ ಈ ಈಜುವುದರಿಂದ ನಿಮ್ಮ ಬಾಡಿ ಏನಾಗ್ತದೆ ಅಂದ್ರೆ ದೇಹದ ಎಲ್ಲಾ ಅಂಗಾಂಗಗಳು ಫ್ಲೆಕ್ಸಿಬಲ್ ಆಗ್ತದೆ. ಅಂದ್ರೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಬೇರೆ ಎಕ್ಸಸೈಸ್ ಮಾಡಿದಾಗ ನಮ್ಮಲ್ಲಿರುವ ಅಂಗಾಂಗಗಳು ಏನಾಗ್ತದೆ ಒಂದು ಫ್ಲೆಕ್ಸಿಬಲ್ ರೀತಿಗೆ ಬರ್ತದೆ. ಅದೇ ತರ ಇದು ಯಾವುದೇ ನಿಮಗೆ ನೋವು ಇಲ್ಲದಂತ ಫ್ಲೆಕ್ಸಿಬಿಲಿಟಿ ಅನ್ನು ಕೊಡ್ತದೆ.
1: ಇನ್ನೊಂದು ಪ್ರಶ್ನೆ, ಕೆಲವರು ದಿನನಿತ್ಯ 1 ಗಂಟೆ ಓಡುವವರು ಇದ್ದಾರೆ, ಇಲ್ಲ 1.25 ಗಂಟೆ ಹಾರ್ಡ್ ಕೋರ್ ಆಗಿ ಆಟಾಡುವವರು ಇರ್ತಾರೆ, ಅವರಿಗೆಲ್ಲವೂ ಕೂಡ ಈ ಸ್ವಿಮ್ಮಿಂಗ್ ಹೇಳುವಂತದ್ದು ಬೇಕಾಗ್ತದ?
0: ಈಗ ಒಂದು ಹೇಳುದೇನಂದ್ರೆ, ಈಗ ನೀವು ಬೇರೆ ಈಗ ಈಜುವುದಲ್ಲದೆ ಬೇರೆ ಯಾವುದೇ ವ್ಯಾಯಾಮ ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಏನಂದ್ರೆ ನೋವು ಅಂತ ಇರ್ತದೆ. ಈಗ ನೀವು ಓಡುದ್ರಿಂದ ನಿಮಗೆ ಕಾಲು ನೋವು ಇರಬಹುದು ಅಥವಾ ಗಂಟು ನೋವುಗಳು ಇರಬಹುದು, ಮೊಣಕಾಲಿನ ನೋವುಗಳು ಇರಬಹುದು, ಅಂದ್ರೆ ಎಲ್ಲರಿಗೆ ಬರ್ತದೆ ಅಂತಲ್ಲ, ಕೆಲವರಿಗೆ ಬರ್ತದೆ. ಅದನ್ನ ನಾವು ಇನ್ನೂ ತುಂಬಾ ಮೃದುವಾಗಿ ಹ್ಯಾಂಡಲ್ ಮಾಡೋದಂದ್ರೆ ಸ್ವಿಮ್ಮಿಂಗ್ ಅಂದ್ರೆ ಈಜುದು. ನೀವು ಈಜುವುದರಿಂದ ನಿಮ್ಮ ಎಲ್ಲಾ ಬಾಡಿಯ A-Z ಪಾರ್ಟ್ಗಳು ಕೂಡ ನಿಮಗೆ ಪ್ರತಿ ಒಂದು ಮೊಣಕಾಲಿನಿಂದ ಹಿಡಿದು ಕಾಲು, ಹಾಗೆ ನಿಮ್ಮ ಬೆನ್ನು ನೋವಿಗೆ ಮತ್ತೆ ಈ ಕೈಯ ಗಂಟುಗಳು ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಕೀಲುಗಳು ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಅಲ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತಾರೆ ನಾವು. ಸ್ಟ್ರೆಂಥನಿಂಗ್ ಆದಾಗ ಆ ಯಾವುದೇ ಪಾರ್ಟ್ಗಳಿಗೆ ನೋವು ಬರುವುದಿಲ್ಲ, ಆ ನೋವನ್ನ ನಿವಾರಣೆ ಆಗ್ತದೆ. ನೀವು ಓಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಮೂವ್ಮೆಂಟ್ ಚಲನೆ ಆಗೋದು, ಅಲ್ಲಿ ನಿಮಗೆ ಒತ್ತಡ ಸಿಗುವುದಿಲ್ಲ. ಈ ಒತ್ತಡ ಸಿಗಬೇಕಂದ್ರೆ ಈಜುವುದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ನಿಮಗೆ ನೋಡಿ ಕೆಳಗಡೆ ನಾವು ಈಗ ಕಾಲು, ಈಗ ಅದಕ್ಕೆ ನಾವು ಬೀಟಿಂಗ್ ಅಂತ ಹೇಳ್ತೀವಿ, ಕಾಲು ಬೀಟಿಂಗ್ ಮಾಡುವಾಗ ನೀವು ಸುಮ್ಮನೆ ಕಾಲು ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಒತ್ತಡ ಇರ್ತದೆ. ಹಾಗೆ ಮೇಲೆ ತೆಗೆಯುವಾಗಲೂ ಅಲ್ಲಿ ಒಂದು ಒತ್ತಡ ಸಿಗ್ತದೆ, ಆ ಒತ್ತಡಕ್ಕೆ ನಾವು ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಆ ಸ್ಟ್ರೆಂಥನಿಂಗ್ ಸಿಕ್ಕಿದಾಗ ನಮ್ಮ ಇರುವಂತ ಯಾವುದೇ ಅಂಗದ ಒಳಗಿನ ನೋವುಗಳು ಅದು ಕಡಿಮೆ ಆಗ್ತದೆ.
1: ಕೆಲವರ ಮನಸ್ಸಲ್ಲಿ ಇರ್ತದೆ, ನನಗೀಗ ಪ್ರಾಯ ಆಯ್ತು, ನನ್ನಿಂದ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ನನ್ನಿಂದ ಈಜಲಿಕ್ಕೆ ಆಗುದಿಲ್ಲ. ಸೊ ಇಂಥವರಿಗೆಲ್ಲ ಈಜ್ಬೋದಾ ಇನ್ನು ಅಂತ ಹೇಳಿದ್ರೆ, ಅವರ ಏಜಿನ ಮಟ್ಟ ನೋಡಿದಾಗ ಅವರಿಗೆ ಈಜ್ಬೋದಾ, ಇಲ್ಲ ಮುಂಚೆ ಈಜಿಕೊಂಡು ಬಂದವರಿಗೆ ಮಾತ್ರ ಈಜಲಿಕ್ಕೆ ಆಗುವಂತದ್ದ?
0: ಈಗ ನಮ್ಮಲ್ಲಿ ನಾವೀಗೊಂದು ನಮ್ಮ ರೂಲ್ಸ್ ಪ್ರಕಾರ ನಾವು 5 ವರ್ಷ ಮೇಲ್ಪಟ್ಟು ಅಂತ ಹಾಕಿರ್ತೀವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು 2 ಇಯರ್ ಆಗುವ ತನಕದಿಂದಲೇ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ಬೇರೆ ಕಡೆ ಎಲ್ಲ 1.5 ಇಯರ್ಗೆ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ನಮ್ಮಲ್ಲಿ ಒಂದು 5 ವರ್ಷದಿಂದ ಈ ವರ್ಷ ತನಕ ಅಂತಿಲ್ಲ, ಯಾರಿಗೆ ಬರುವಂತ ಚಾನ್ಸ್ ಇದೆ, ಯಾರಿಗೆ ನಡೆದುಕೊಂಡು ಬಂದು ಈಜುಕೊಂಡು ಹೋಗುವಂತ ಚಾನ್ಸ್ ಇದೆ ಅಂತವ್ರು ಯಾರು ಬೇಕಾದ್ರೂ ಬರಬಹುದು. ಇನ್ನೊಂದೇನಂದ್ರೆ ನೀವು ಹೇಳಿದಾಗ ಈಗ ಕಲಿಯುವಂತದ್ದು, ಕಲಿಯುವುದಕ್ಕೆ ಯಾವುದೇ ವಿಷಯವನ್ನ ಕಲಿಯುವುದು ಮಾಡಿದ್ದಕ್ಕೆ ನಮ್ಮಲ್ಲಿ ಸ್ವತಃ ಮನಸ್ಸು ಬೇಕು ಹೊರತು ಆ ಏಜ್ ಅನ್ನ ನಾವು ಕೌಂಟ್ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಸುಮಾರು ಒಂದು 65 ವರ್ಷ ಮೇಲ್ಪಟ್ಟು ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಹಾಗೆಂತೇಳಿ 4 ವರ್ಷದ ಮಕ್ಕಳು ಯಾವ್ದಾದ್ರು ಒಂದು ಟೈಮಲ್ಲಿ ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಏಜು ಅಷ್ಟು ಮುಖ್ಯ ಅನಿಸುದಿಲ್ಲ.

0: ಅಂತ.
1: ಹಾಗಾದ್ರೆ ಏಜ್ ನ ಇತಿಮಿತಿ ಇಲ್ಲ, ಯಾರು ಕೂಡ ಬಂದು ಈಜಬಹುದು.
0: ಸೊ ಯಾರು ಕೂಡ ಬರಬಹುದು
1: ಸರ್. ಈಗ ಇನ್ನೊಂದು ಕೆಲವರ ಯೋಚನೆ ಹೇಗೆ ಹೇಳಿದ್ರೆ, ನಾನು ಕೆರೆಯಲ್ಲಿ ಈಜ್ತೇನೆ ಬಟ್ ಅದೇ ಈಗ ಸ್ವಿಮ್ಮಿಂಗ್ ಪೂಲ್ ಅಂತೇಳಿಯೇ ಬಂದ್ರೆ ನಂಗೆ ಅಲ್ಲಿ ಈಜ್ಲಿಕ್ಕೆ ಗೊತ್ತಿಲ್ಲ, ನನಗೆ ಈಜು ಗೊತ್ತಿರುವಂತದ್ದು ಕೆರೆಯಲ್ಲಿ ಈಜಿ. ಹಾಗೀಗ ಕೆರೆಯಲ್ಲಿ ಈಜ್ಲಿಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಲಿಕ್ಕೂ ನದಿಯಲ್ಲಿ ಈಜ್ಲಿಕ್ಕೂ ವ್ಯತ್ಯಾಸ ಇದೆಯಾ, ಇಲ್ಲ ಎಲ್ಲವೂ ಒಂದೇ?
0: ಹೌದು, ಈಗ ಕೆರೆಯಲ್ಲಿ ಈಜುದು, ನದಿಯಲ್ಲಿ ಈಜುದು ಮತ್ತು ನಮ್ಮ ಈಜುಕೊಳದಲ್ಲಿ ಈಜುದು, ಇದೇನಂದ್ರೆ ನೀರಿನ ಒತ್ತಡ ಬೇರೆ ಬೇರೆ ಆಗಿರ್ತದೆ. ಈಗ ನಮ್ಮಲ್ಲಿ ಈಜುಕೊಳದಲ್ಲಿ ಏನಾಗಿರ್ತದೆ ಅಂದ್ರೆ ಅದು ಒಂದು ಲ್ಯಾಂಡಿಂಗ್ ಆಗಿರೋ ನೀರು, ಅಂದ್ರೆ ಅದು ನಿಂತಿರುವ ನೀರು, ಅದಕ್ಕೆ ವೇವ್ ಇರುವುದಿಲ್ಲ, ಮತ್ತೆ ಇನ್ನೊಂದು ಫ್ಲೋ ಇರುವುದಿಲ್ಲ. ಅದೇ ತರ ಕೆರೆಯೂ ಅದೇ ತರ ಇರ್ತದೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಕೆರೆಯಲ್ಲಿ ಆಕಾರ ಇರುವುದಿಲ್ಲ, ಕೆರೆಗೆ ಇದೇ ತರ ಕೆರೆ ಅಂತ ಆಕಾರ ಅಂದ್ರೆ ನಾವು ಮನುಷ್ಯರು ಮಾಡಿರುವಂತ ಆಕಾರದಲ್ಲಿ ಇರ್ತದೆ, ಮತ್ತೆ ಅದು ಫ್ಲೋ ಆಗಿರ್ತದೆ. ಯಾಕಂದ್ರೆ ನೀವು ಈ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಗ ಒಂದ್ ಸೈಡ್ ನೀರು ಹೋಗಿ ಅದು ರಿಟರ್ನ್ ನಮಗೆ ಬರ್ತದೆ ಎಂಡಿಗೆ ಹೋದ್ಮೇಲೆ, ಆದ್ರೆ ಕೆರೆಯಲ್ಲಿ ಏನಾಗುತ್ತೆ, ನೀರು ಹೋದ ನೀರು ಅರ್ಧ ಅಂಶ ಮಾತ್ರ ನಮಗೆ ರಿಟರ್ನ್ ಬರ್ತದೆ ಹೊರತು ಎಲ್ಲಾನು ಬರುತ್ತೆ. ಆದ್ರೂ ಕೆರೆಗೂ ಈಜುಕೊಳಕ್ಕೂ ಒಂದು 75% ಆದ್ರೂ ಒಂದು ಸಮಾನತೆ ಇದೆ, ಇಲ್ಲ ಅಂತಲ್ಲ ಇದೆ. ಆದ್ರೆ ಹೊಳೆಗೂ ಈ ಈಜುಕೊಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೊಳೆಯಲ್ಲಿ ಏನಂದ್ರೆ ನೀರಿಗೆ ಫ್ಲೋಯಿಂಗ್ ನೀರು, ಅದು ನಿತ್ತ ನೀರಲ್ಲ, ಅದು ಫ್ಲೋ ಆಗ್ತಾ ಇರ್ತದೆ. ಅದರಲ್ಲಿ ನಿಮಗೆ ಈಜುವುದಂದ್ರೆ ನಿಜವಾಗ್ಲೂ ಈಜುವುದಂದ್ರೆ ಅದು ಸುಲಭ ಹೊಳೆಯಲ್ಲಿ. ಯಾಕಂದ್ರೆ ಅಲ್ಲಿ ಹೊಳೆಯಲ್ಲಿ ನಿಮಗೆ ಫ್ಲೋ ಇರೋದ್ರಿಂದ ಅದನ್ನ ಕೆಲವು ಅದರ ಟೆಕ್ನಿಕ್ಸ್ ನಮಗೆ ಗೊತ್ತಿದ್ರೆ ಮಾತ್ರ ಹೊಳೆಯಲ್ಲಿ ಈಜಬಹುದು. ಈಗ ಈಜುಕೊಳದಲ್ಲಿ ಏನಂದ್ರೆ ನಮಗೆ ಗೊತ್ತಿರ್ತದೆ ಇಲ್ಲಿ ಇಷ್ಟೇ ಆಳ ಇರ್ತದೆ ಅಂತ ಗೊತ್ತಿರ್ತದೆ, ಇಷ್ಟೇ ಲೆಂತ್ ಇರ್ತದೆ ಅಂತ ಗೊತ್ತಿರ್ತದೆ. ಹಾಗಾಗಿ ನಾವು ಅದನ್ನ ಧೈರ್ಯದಲ್ಲಿ ಹೋಗ್ಬೋದು. ಈಜು ಹೊಳೆಯಲ್ಲಿ ಹೋಗುವಾಗ ಸ್ವಲ್ಪ ಆಳದ ಬಗ್ಗೆ ಅಥವಾ ಅದರ ಲೆಂತ್ ಬಗ್ಗೆ ಯಾವ ರೀತಿ ನೀರು ಫ್ಲೋ ಆಗ್ತಾ ಇದೆ ಅಂತ ಹೇಳುವಂತ ತಿಳ್ಕೊಂಡು ನಾವು ಆ ಕೆಲಸವನ್ನು ಮಾಡುವುದು ಒಳ್ಳೇದು.
1: ಸರ್, ಈಗ ದಿನನಿತ್ಯದಲ್ಲಿ ಈಜುವಂತದ್ದು ಒಳ್ಳೆಯದು ಅಂತ ಹೇಳಿ ಹೇಳ್ತೀರಾ
0: ಯಾರಿಗೆ? ಈಗ ನಿಮ್ಮ ಬೇರೆ ವ್ಯಾಯಾಮ ಅಥವಾ ಈಗ ನಮ್ಮಲ್ಲಿ ಈಗ ನಾನಾಗ ಹೇಳಿದಾಗೆ ಕಠಿಣ ಪರಿಶ್ರಮ ಅಂದ್ರೆ ಬಿಸ್ನೆಸ್ ಮ್ಯಾನ್ ಮತ್ತೆ ಯಾವ್ದಾದ್ರು ಸ್ವಂತ ಉದ್ಯೋಗ ಅಥವಾ ಬೇರೆ ಕಡೆ ಉದ್ಯೋಗ ಮಾಡುವವರು, ಅವರಿಗೆ ಅಂದ್ರೆ ಟೈಮ್ ಇರುವುದಿಲ್ಲ. ಇಂಥವ್ರು ಪ್ರತಿದಿನ ಅಲ್ಲದಿದ್ರು ವಾರಕ್ಕೆ ಕಡಿಮೆ ಆದ್ರೂ ಒಂದು 3-4 days ಆದ್ರೂ ಒಂದು 30 minutes ಆದ್ರೂ 30 ನಿಮಿಷ ಆದ್ರೂ ಅವರು ಈಜುವ ಕಲೆಯನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಕೆಲವೊಂದು ದೇಶಗಳಲ್ಲಿ ಎಲ್ಲ ನೋಡಿದ್ರೆ ಕೂಲಿಗೆ ಹೋಗುವ ಮಕ್ಕಳಿಂದಲೇ ಒಂದು ಈಜು ಕಲಿಸುವಂತದ್ದು, ಇಲ್ಲ ಶಾಲೆಗಳಲ್ಲಿ ಈಜು ಕೊಳ ಮತ್ತೆ ಈಜುವಿಕೆಯನ್ನ ಕಡ್ಡಾಯ ಮಾಡಿರ್ತಾರೆ. ಸೊ ಅದು ಆ ಸಿಸ್ಟಮ್ ಕೂಡ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಸಣ್ಣ ಪ್ರಾಯದಿಂದಲೇ ಈಜುವನ್ನ ಹೇಳಿಕೊಡುವಂತದ್ದು ಉತ್ತಮವ?
0: ಈಗ ಭಾರತದಲ್ಲಿ ಕೂಡ ಆತರ ಸಿಸ್ಟಮ್ ಇದೆ. ಹಾಗಂತೇಳಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲವು ರೆಸಿಡೆನ್ಶಿಯಲ್ ಶಾಲೆಗಳಲ್ಲಿ ಆತರದ ವಿಷಯಗಳು ಇದೆ. ಆದ್ರೆ ಏನಂದ್ರೆ ನಾವು ಹೇಳೋ ಪ್ರಕಾರ ಈಜುವುದು ಈಗ ಬೇರೆ ಎಲ್ಲ ಆಟಕ್ಕಿಂತ ಈಜುವುದು ಅದು ನಾವು ಯಾವಾಗ ಕಲಿಬೇಕಂದ್ರೆ ಚಿಕ್ಕ ವಯಸ್ಸು ಅಂದ್ರೆ ಈಗ ಒಂದು 2.5 years ಇಂದ ನಮ್ಮೊಂದು 15-20 ವರ್ಷದೊಳಗಡೆ ನಾವು ಆ ಕಲೆಯನ್ನ ನಮ್ಮಲ್ಲಿ ಕರಗತ ಮಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಇದೆ, ಅದೀಗ ಆಲ್ರೆಡಿ ನಾವು ಬೆಳೆಯುವಂತ ಬಾಡಿ ಫ್ಲೆಕ್ಸಿಬಲ್ ಆಗಿ ಇರುತ್ತದೆ, ಅಂತ ಬಾಡಿಗೆ ಆಗ್ಲೇ ನಾವು ಆ ಕಲೆಯನ್ನ ಕಲಿಸಿದ್ರೆ ಅದು ನಮಗೆ ನಮ್ಮ ಜೀವಿತಾವಧಿ ಅಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ಅಷ್ಟು ವರ್ಷ ತನಕ ಆ ಕಲೆ ನಮ್ಮ ಹತ್ರ ಪಕ್ಕ ನಮ್ಮಲ್ಲಿ ಅಳವಡಿಕೆ ಆಗಿರ್ತದೆ. ಯಾಕಂದ್ರೆ ತುಂಬಾ ಲೇಟ್ ಮಾಡೋದು ಅಂದ್ರೆ ಈಗ ನಾವು ಈ ಟೈಮಲ್ಲಿ ನಮಗೆ ಆಗುದಿಲ್ಲ ಅಂದ್ರೆ ಎಲ್ಲ ಕಡೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇರುವುದಿಲ್ಲ ಅಥವಾ ಕಲಿಸುವಂತ ಜಾಗಗಳಿರುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು ಒಂದು 20 ವರ್ಷದ ಒಳಗಡೆ ಆದ್ರೂ ನಾವು ಅದನ್ನ ಕಲ್ತ್ರೆ ನಮಗೆ ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಸಣ್ಣ ಮಕ್ಕಳಿಗೆ ಈಜು ಅಂತೇಳಿ ಹೇಳಿದ ಕೂಡಲೇ ಈಗ ಅವರ ಒಂದು ಬೆಳವಣಿಗೆಯ ಟೈಮ್ ಅಂತ ಹೇಳಿ ಇರ್ತದೆ. ಈಗ ಜನಸಾಮಾನ್ಯರಲ್ಲಿ ಇದೆ, ಹುಡುಗ ಇಲ್ಲ ಹುಡುಗಿ ಎಷ್ಟೇ ಒಂದು ಎತ್ತರದಲ್ಲಿ ಕಡಿಮೆ ಇದ್ರೂ ಕೂಡ ಸ್ವಿಮ್ಮಿಂಗಿಗೆ ಹೋದ್ರೆ ಹೈಟ್ ಜಾಸ್ತಿ ಆಗ್ತದೆ, ಆಮೇಲೆ ದೇಹ ಕೂಡ ಫಿಟ್ನೆಸ್ ಆಗಿ ಬರ್ತದೆ ಅಂತ ಹೇಳಿದೆ. ಇದು ಎಷ್ಟು ಸತ್ಯ ಅಂತ ಹೇಳಿ?
0: ದೇಹ ಫಿಟ್ನೆಸ್ ಆಗೋದು ಸಹಜ, ದೇಹ ಫಿಟ್ನೆಸ್ ಆಗಿ ಆಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈಗ ನಾವು ಇಷ್ಟೆಲ್ಲ ಹೇಳಿದ ಹಾಗೆ ದೇಹ ಫಿಟ್ನೆಸ್ ಆಗಿ ಆಗ್ತದೆ. ಆದ್ರೆ ಹೈಟ್ ವಿಷಯಕ್ಕೆ ಬಂದಾಗ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಒಂದು ನನ್ನಲ್ಲಿ ಬಂದಂತ ಕಲ್ತಂತಹ ಮಕ್ಕಳಲ್ಲಿ ಒಂದು 100ರಲ್ಲಿ 80% ಮಕ್ಕಳು ನೀವು ಹೇಳಿದ ವಿಷಯದಲ್ಲಿ ಇದ್ದಾರೆ. ಅಂದ್ರೆ ಅವರು ಸ್ವಿಮ್ಮಿಂಗ್ ಬಂದ, ಯಾಕಂದ್ರೆ ಅವರ ಪೇರೆಂಟ್ಸ್ ಗಳು ಹೆತ್ತವರು ಬಂದು ನಮ್ಮ ಹತ್ರ ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಅವ್ರನ್ನ ಒಂದು ಈಗ ಒಂದ್ಸತಿ ಕಲ್ತು ಒಂದು 5-10 ತಿಂಗಳು 1 ವರ್ಷ ಬಂದು ಕಲ್ತು ಹೋದ ಮೇಲೆ ಅವರೊಂದು 2-3 ವರ್ಷ ನಮ್ಮಲ್ಲಿ ಬರುದಿಲ್ಲ. ಆಗ ನಾವು ಅದನ್ನ ನೆಕ್ಸ್ಟ್ ಬಂದಾಗ ನೋಡುವಾಗ ನಮಗೆ ಅನುಭವ ಆಗ್ತದೆ, ಅಂದ್ರೆ ಓ ಇವನು ಇಷ್ಟು ಉದ್ದ ಆಗಿದ್ದಾನೆ ಅಂತ. ಆಗ ಆ ಪೇರೆಂಟ್ಸ್ ಗಳಲ್ಲಿ ಒಂದು ಮಾತು ಬಂದಿರ್ತದೆ, ಸರ್ ಇವನು ಸ್ವಿಮ್ಮಿಂಗ್ ಬಂದ ಮೇಲೆ ಇಷ್ಟು ಉದ್ದ ಆಗಿದ್ದು ಅಂತ ಹೇಳುವಂತ ಮಾತು ಬಂದಿದೆ. ಆದ್ರೆ ಎಷ್ಟು ಅದು ಸೈಂಟಿಫಿಕ್ ಆಗಿ ಎಷ್ಟು ಸರಿಯೇ ನನಗೆ ಅದ್ರ ಬಗ್ಗೆ ಅಷ್ಟು, ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಿಮ್ಮಿಂಗ್ ಇಂದ ಉದ್ದ ಆಗ್ತಾರೆ ಅಂತ ಹೇಳುವಂಥದ್ದು ಮಾಮೂಲಿಯಾಗಿ ನಾವು ಹೇಳುವಂತದ್ದೇ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಮ್ಮ ವಂಶದಲ್ಲಿ ಅಂದ್ರೆ ನಮ್ಮ ಈಗ ಪೇರೆಂಟ್ಸ್ ಗಳು ತಂದೆ ಅಥವಾ ತಾಯಿಯ ಫ್ಯಾಮಿಲಿಯಲ್ಲಿ ಆತರ ಹೆರಿಡಿಟಿ ಅಂದ್ರೆ ಉದ್ದ ಇದ್ದಾರೆ ಎಲ್ಲರೂ, ಆತರ ಕೆಲವರು ಉದ್ದ ಇದ್ದು ಇಲ್ಲ ಶಾರ್ಟ್ ಆಗಿದ್ದಾರೆ, ಆತರ ತಿಳುವಾಗ ಅದರಿಂದ ಸ್ವಲ್ಪ ಎಫೆಕ್ಟ್ ಬೀಳುವಂತ ಚಾನ್ಸ್ ಉಂಟು
1: ಮಕ್ಕಳ ಜೀವನದಲ್ಲಿ. ಸ್ಪೆಷಲಿ ಈಗ ಕಾಲೇಜ್ಗೆ ಹೋಗುವವರಾಗಿರ್ಬೋದು, ಈವನ್ ಈಗ ದೊಡ್ಡವರು ಅಂತೇಳಿ ಹೇಳಿದ್ರು ಕೂಡ ಏಕಾಗ್ರತೆ ಹೇಳುವಂತದ್ದು ತುಂಬಾ ಅಗತ್ಯ ನಿಜ ಜೀವನದಲ್ಲಿ. ಈಗ ಮಕ್ಕಳಿಗೆ ಓದುವ ಸಮಯದಲ್ಲಿ ಏಕಾಗ್ರತೆ ಹಾಗೂ ಈಗ ಓದಿ ಮುಗಿಸಿ ಕೆಲಸದಲ್ಲಿ ಇರುವವರಿಗೂ ಕೂಡ ಕೆಲವೊಮ್ಮೆ ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಿಕ್ಕೆ ಈಜುವುದರಿಂದ ಸಾಧ್ಯವಾ?
0: ಖಂಡಿತ ಆಗ್ತದೆ. ಯಾಕಂದ್ರೆ ನಿಮಗೆ ಈಜುವುದರಿಂದ ಇಲ್ಲಿ ನೋಡಿ, ನಿಮ್ಮ ಇಡೀ ದಿವಸ ಅಂದ್ರೆ ನೀವು ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ತನಕ ಶಾಲೆಯಲ್ಲಿ ಆಟ ಅದು ಊಟ ಓದುವುದು ಮತ್ತೆ ಬರೆಯುವುದು ಅದೆಲ್ಲ ಸ್ಟ್ರೆಸ್ ಇರ್ತದಲ್ಲ, ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸ್ಟ್ರೆಸ್ ಆಗಿರ್ತದೆ. ಅಂದ್ರೆ ಕಠಿಣ ಮನಸ್ಸಿನಲ್ಲಿ ಇರ್ತಾರೆ ಅವರು. ಅವರಿಗೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ, ಅಥವಾ ನಿದ್ದೆ ಬರುವುದಿಲ್ಲ ಯಾಕಂದ್ರೆ ಟೆನ್ಷನ್ ಅಲ್ಲಿ ಇರ್ತಾರೆ, ಮತ್ತೆ ಕೆಲವು ಮಕ್ಕಳು ಏನಂದ್ರೆ ಟೆನ್ಷನ್ ಅಲ್ಲಿ ಊಟ ಮಾಡುವುದಿಲ್ಲ. ಇಂಥ ಮಕ್ಕಳಿಗೆ ದಿವಸಕ್ಕೆ ಒಂದು 1/2 ಗಂಟೆ ಅಂದ್ರೆ 1/2 ಗಂಟೆ ಆದ್ರೂ ನಾವು ಈಜುದನ್ನ ಹೇಳಿಕೊಟ್ಟಾಗ ಅವರು ಅದರಿಂದ ತುಂಬಾ ಅವರ ಅಂದ್ರೆ ಮೇಯ್ನ್ ಆಗಿ ಏನಂದ್ರೆ ನಮ್ಮ ದೇಹದ ಸ್ನಾಯುಗಳು ಮಾಂಸಖಂಡಗಳು ರಿಲೀಫ್ ಆಗ್ತದೆ. ಅಂದ್ರೆ ಹಾರ್ಡ್ ಆಗಿರ್ತದೆ ಮನಸ್ಸು, ಕಠಿಣ ಆದಾಗ ನಮ್ಮ ದೇಹವು ಕೂಡ ಕಠಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮನಸ್ಸು ಮತ್ತು ದೇಹ ಎರಡಕ್ಕೂ ಈ ಈಜುವುದರಿಂದ ಆದಷ್ಟು ಮೃದುವಾದಂತ ಮನಸ್ಸು ಬರ್ತದೆ, ಇನ್ನೊಂದು ಏಕಾಗ್ರತೆ ಬರ್ತದೆ. ಓದುವಾಗ ಆದಷ್ಟು ಬಾಡಿ ಫ್ರೀ ಇದ್ದಾಗ ಇನ್ನು ಸ್ವಲ್ಪ ಓದು ಅಂತ ಹೇಳುವಂತ ಒಂದು ಮನಸ್ಸು ಬರ್ತದೆ.
1: ಒಟ್ಟಾರೆ ಹೇಗೆ ಅಂತ ಹೇಳಿದ್ರೆ ಈಜುವಿಕೆಯಿಂದ ನಮ್ಮ ಏಕಾಗ್ರತೆ ಒಂದು ಹೆಚ್ಚುತ್ತದೆ, ಚಂಚಲತೆ ಅಂತ ಹೇಳುವಂತದ್ದು ತುಂಬಾ ಕಡಿಮೆ ಆಗ್ತದೆ ಈಜುವಿಕೆಯಿಂದ. ನಮ್ಮ ದೇಹದ ಮೇಲೆ ನಮ್ಮ ನಿಯಂತ್ರಣಗಳು ಹೆಚ್ಚಿದಾಗೆ ಸೊ ಏಕಾಗ್ರತೆ ಹೇಳುವಂತದ್ದು ಬೆಳೀತದೆ ಅಂತ ಹೇಳಿ ಹೇಳುವಂತದ್ದು.
0: ಮನಸ್ಸು ಮತ್ತು ದೇಹದ ಏಕಾಗ್ರತೆಗೆ ಈಜು ಬೇಕೇ ಬೇಕು.
1: ಸರಿ, ಈಗ ಶ್ವಾಸಕೋಶದ ಮೇಲೆ ಈಜು ಅಂತೇಳಿ ಹೇಳಿದ್ರೆ, ಈಗ ನಾವು ಕೆರೆಯಲ್ಲಿ ಈಜುದು ಅಂತೇಳಿ ಹೇಳಿದ್ರೆ ಸಾಧಾರಣ ಅದರಲ್ಲಿ ಶ್ವಾಸದ ಅಷ್ಟು ಉಪಯೋಗ ಬೀಳ್ತದೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಬಂದಾಗ ಇಲ್ಲ ಈಜುಕೊಳ ಅಂತೇಳಿ ಬಂದಾಗ ಶ್ವಾಸದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಇಲ್ಲ ಶ್ವಾಸದಿಂದ ನಾವು ಆ ಈಜುವಿಕೆಯಲ್ಲಿ ಶ್ವಾಸವನ್ನ ಉಪಯೋಗಿಸಿಕೊಂಡು ನಾವು ಈಜು ಅನ್ನ ಕಲಿತೇವೆ. ಸೊ ಈಗ ಶ್ವಾಸ ಅಂತೇಳಿ ಹೇಳ್ಬೇಕಾದ್ರೆ ನಮ್ಮ ಮೇನ್ ಬಾಡಿ ಅಂತೇಳಿ ಬಂದಾಗ ಲಂಗ್ಸ್ ಇರ್ಬೋದು ಇನ್ನಿತರ ಅಂಗಗಳಿಗೆ ಅದು ಹೇಗೆ ಉಪಯೋಗ ಆಗ್ತದೆ, ಅಂದ್ರೆ ಸ್ಟ್ರೆಂಥನಿಂಗ್ ಆಗ್ಲಿಕ್ಕೆ ಉಪಯೋಗ ಆಗ್ತದ?
0: ಈಗ ಕೆರೆ ಆಗ್ಲಿ ಬಾವಿ ಆಗ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ ಅಥವಾ ಹೊಳೆ ಆಗ್ಲಿ, ಈಜುದು ಸಾಮಾನ್ಯವಾಗಿ 90% ಒಂದೇ ತರ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಈಗಿನ ಹೊಸ ಜನರೇಷನ್ ಅಲ್ಲಿ ಏನಂದ್ರೆ ಯಾವುದೇ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈಜು ಗೊತ್ತಿಲ್ಲದವರು ನಾವು ಕಲಿಸುವಾಗ ಅದು ಹೇಗೆ ಟೆಕ್ನಿಕಲ್ ಆಗಿ ಹೇಗೆ ಇರುತ್ತದೆ ನಾವು ಅದನ್ನೇ ಕಲಿಸಬೇಕಾಗ್ತದೆ. ಅದರಿಂದ ಈಗ ನೀವು ಹೊಳೆಯಲ್ಲಿ ಈಜುದು ಕೂಡ ಅದೇ ಟೆಕ್ನಿಕ್ ಆಗಿರ್ತದೆ, ಆದ್ರೆ ಸ್ವಲ್ಪ ಚೇಂಜ್ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಶ್ವಾಸಕೋಶಕ್ಕೆ ಈಜುದು ಬಹಳ ಮುಖ್ಯ, ಒಂದು ಹೃದಯಕ್ಕೆ ಇನ್ನೊಂದು ಶ್ವಾಸಕೋಶ. ಈಗ ಚಿಕ್ಕ ಮಕ್ಕಳಲ್ಲಿ ಶ್ವಾಸಕೋಶದ ಬೆಳವಣಿಗೆ ಇರ್ತದೆ, ಈಗ ದೊಡ್ಡವರು ಒಂದು 25-30 ಅಬೋವ್ ಎಲ್ಲ ಇದ್ದವರಿಗೆ ಶ್ವಾಸಕೋಶದ ಬೆಳವಣಿಗೆ ಆಗಿ ನಿಂತಿರ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ಏನಾಗ್ತದೆ ಬೆಳವಣಿಗೆ ಆಗ್ತಾ ಇರ್ತದೆ. ಆ ಬೆಳವಣಿಗೆ ಆದಾಗ ನಿಮ್ಮಲ್ಲಿ ಈ ಈಜುವನ್ನ ನೀವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬೆಳವಣಿಗೆ ಟೈಮ್ ಅಲ್ಲಿ ಆ ಶ್ವಾಸಕೋಶಕ್ಕೆ ನಾವು ವರ್ಕೌಟ್ ಅಂದ್ರೆ ಕೆಲಸ ಕೊಟ್ಟಾಗ ಅದು ಹಿಗ್ತದೆ, ಅಂದ್ರೆ ನಾರ್ಮಲ್ ಅದರ ಗಾತ್ರಕ್ಕಿಂತ ಅದು ಹಿಗ್ಗುವಿಕೆ ಜಾಸ್ತಿ ಇರ್ತದೆ. ಇದು ಏನಾಗ್ತದೆ ನಮ್ಮ ಉಸಿರಾಟದ ಕ್ರಿಯೆಗೆ ಬಹಳ ಮುಖ್ಯ, ಆರಾಮದಲ್ಲಿ ಉಸಿರಾಡುವಂತ ಒಂದು, ಈಗ ಕೆಲವರಿಗೆ ಉಸಿರಾಡುವಾಗ ತೊಂದರೆ ಇರ್ತದೆ ಅಂದ್ರೆ ಸುಸ್ತಾದಾಗ ಆಗುದು ಆ ತರದೆಲ್ಲ ಕೆಲವು ತೊಂದರೆ ಇರ್ತದಲ್ಲ, ಅಂತವರಿಗೆಲ್ಲ ಇದು ಬಹಳ ಮುಖ್ಯ.
1: ಸರಿಗ ಈಜುವಿಕೆಯಲ್ಲಿ ಎಷ್ಟು ವಿಭಿನ್ನವಾಗಿ ಈಜಬಹುದು?
0: ಈಜುವಿಕೆಯಲ್ಲಿ ಮುಖ್ಯವಾಗಿ 4 ತರದಂತಹ ಆಯಾಮಗಳಿದೆ. ಅಂದ್ರೆ ನಾವು ಈಗ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳುವುದಾದ್ರೆ ಒಂದು ಫ್ರೀ ಸ್ಟೈಲ್ ಅಂತ, ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ಕೆರೆಯಲ್ಲೆಲ್ಲ ಹೋಗ್ತಾರಲ್ಲ ಅದೇ ತರದ್ದು, ಅದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ, ಅದನ್ನು ಫ್ರೀ ಸ್ಟೈಲ್ ಅಂತ ಹೇಳ್ತಾರೆ. ಇನ್ನೊಂದು ಬ್ರಷ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಬ್ರಷ್ ಸ್ಟ್ರೋಕ್ ಅಂದ್ರೆ ಈ ನಮ್ಮ ಲೋಕಲ್ ಹೇಳ್ಬೇಕಾದ್ರೆ ನಾವು ಈ ಕಪ್ಪೆ ಹೋಗ್ತದಲ್ಲ ಆ ತರದ ಅಂತ ಒಂದು ಆಯಾಮಗಳು. ಆಮೇಲೆ ಬ್ಯಾಕ್ ಸ್ಟ್ರೋಕ್ ಅಂತ ಹಿಂಬದಿಗೆ ಹೋಗುದು, ಅದು ಕೂಡ ಫ್ರೀ ಸ್ಟೈಲ್ ಮತ್ತೆ ಬ್ಯಾಕ್ ಸ್ಟ್ರೋಕ್ ಒಂದೇ ತರದಾಗಿರ್ತದೆ, ಆದ್ರೆ ಅದರ ದೇಹದ
1: ಪೊಸಿಷನ್
0: ಬೇರೆ ಆಗಿರ್ತದೆ. ಮತ್ತೊಂದು ಬಟರ್ಫ್ಲೈ ಅಂತೇಳಿ, ಅದು ಕೂಡ ಅದು ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ, ಅಂದ್ರೆ ಕೆಲವರ ಮನಸ್ಸಿನಲ್ಲಿ ಆ ಸ್ಟೈಲ್ ಕಷ್ಟ ಅಂತ ಹೇಳುವಂತ ಒಂದು ಆತರ ಸ್ಟೈಲ್. ಒಟ್ಟು 4 ಹಂತದ ಸ್ಟೈಲ್ಗಳಿರ್ತವೆ.
1: ಸರಿ, ಈಗ 4 ವಿಧದಲ್ಲಿ ಈಗ ಕಲಿಯುವವನು ಬೇಸಿಕ್ ಆಗಿ ಗೊತ್ತಿರಬೇಕಾದಂತ ಯಾವ್ದು 2 ವಿಧ?
0: ಈ 4 ವಿಧಗಳಲ್ಲಿ ಯಾವ್ದಾದ್ರೂ 2 ವಿಧನ ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಒಂದೇ ವಿಧದಲ್ಲಿ ನಾವು ಈಜುದ್ರಿಂದ ನಮಗೆ ಸುಸ್ತಾದಾಗ ಇನ್ನೊಂದು ವಿಧಕ್ಕೆ ಹೋದಾಗ ಅದರಿಂದ ನಮಗೆ ಸ್ವಲ್ಪ ಆಯಾಸ ಕಡಿಮೆ ಆಗ್ತದೆ. ಈಗ ನಾವು ಮುಖ್ಯವಾಗಿ ನಮಗೆ ಏನಂದ್ರೆ ಒಂದು ಫ್ರೀ ಸ್ಟೈಲ್ ಅಂದ್ರೆ ನಾರ್ಮಲ್ ಆಗಿ ಹೋಗುವಂತ ಆ ಸ್ಟೈಲ್ ಅನ್ನ ವಿಧವನ್ನ ಕಲಿಸ್ತೀವಿ, ಇನ್ನೊಂದು ಬ್ಯಾಕ್ ಸ್ಟೈಲ್ ಅಂತ ಕಲಿಸ್ತೀವಿ. ಯಾಕಂದ್ರೆ ನಮಗೆ ಬ್ಯಾಕ್ ಅಲ್ಲಿ ಬ್ಯಾಕ್ ಹೋದಾಗ ಏನಾಗ್ತದೆ, ನಿಮಗೆ ಎಷ್ಟೇ ಸುಸ್ತಾಗಿದ್ರು ಬ್ಯಾಕ್ ಒಂದ್ಸತಿ ತಿರುಗಿದಾಗ ನಿಮಗೆ ಆದಷ್ಟು ನಿಮ್ಮ ದೇಹಕ್ಕೆ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇನ್ನೊಂದು ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್. ಇದಂದ್ರೆ ನಮಗೆ ಈಗ ಡೀಪ್ ಗೆ ನಾವು ಅಂದ್ರೆ ತುಂಬಾ ಆಳಕ್ಕೆಲ್ಲ ಹೋದಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲವರಿಗೆ ಆಳ ಗೊತ್ತಿರುವುದಿಲ್ಲ ಅಂತ ಸಮಯದಲ್ಲಿ ಇಂಥ ಈ ಮೂರನೇ ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್ ಅನ್ನ ಕಲಿಸಿದಾಗ ಅದು ಆರಾಮದಲ್ಲಿ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾವೀಗ ಆಲ್ಮೋಸ್ಟ್ ನಾವು ಮೂರು ಸ್ಟೈಲ್ ಅನ್ನ ಕೆಲಸೇ ಕಲಿಸ್ತೀವಿ. ಮತ್ತೆ ನಾಲ್ಕನೇ ಸ್ಟೈಲ್ ಏನಂದ್ರೆ ಅದು ನಮಗೆ ಈಗ ಕಾಂಪಿಟೇಷನ್ ಲೆವೆಲ್ ಗೆ ಆದ್ರೆ ಅದು ಬೇಕಾಗಿರುತ್ತದೆ. ಈ ನಾರ್ಮಲ್ ಆಗಿ ಕಲಿಯೋರಿಗೆ ಅದು ಅಗತ್ಯ ಇರುವುದಿಲ್ಲ. ಈ ಮೂರು ಸ್ಟೈಲ್ ಅನ್ನ ಕಲಿತುಕೊಂಡ್ರೆ ಸಾಕಾಗ್ತದೆ.
1: ಸರಿ, ಈಗ ಮತ್ತೊಂದು ವಿಚಾರಕ್ಕೆ ಬರುವುದಾದ್ರೆ, ಕೆಲವರು ದೇಹದ ತೂಕ ನಮ್ದು ಅತಿಯಾಗಿದೆ, ಈಗ ನನಗೆ ಓಡ್ಲಿಕ್ಕೆ ಆಗುದಿಲ್ಲ, ಸೊ ಇಂತ ವಿಷಯ ನೋಡಿದಾಗ ಈಜುವುದರಿಂದ ದೇಹದ ತೂಕಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತದ, ಇಲ್ಲ ದೇಹದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದ?
0: ನಮ್ಮಲ್ಲಿ ನಾವು ದೇಹದ ತೂಕ ಮತ್ತೆ ನನಗೆ ಅವಾಗ್ಲೇ ಹೇಳಿದಾಗ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಹದ ತೂಕಕ್ಕೆ, ದೇಹದ ತೂಕದಲ್ಲಿ ಎರಡು ತರದ ಬರ್ತದೆ. ಒಂದು ದೇಹದ ತೂಕ, ಇನ್ನೊಂದು ಕೊಬ್ಬು ಅಂತ. ಈ ಕೊಬ್ಬು ನಿವಾರಣೆಗೆ ಅಂದ್ರೆ ನಾವು ಎಷ್ಟು ದಿನದಲ್ಲಿ ಎಷ್ಟು ಆಹಾರ ಸೇವಿಸ್ತೀವಿ ಅದರ ಪರ್ಸೆಂಟೇಜ್ ಕ್ಯಾಲರಿಯನ್ನು ನಾವು ಕಡಿಮೆ ಮಾಡಬೇಕು. ನಾವು ತಿನ್ನೋಕೆ ನಾವು ಎಷ್ಟು ತಿಂದು ಕ್ಯಾಲರಿಯನ್ನು ತಗೊಂಡಿರ್ತೀವಿ ಅದರಿಂದ ಕಡಿಮೆ ಕ್ಯಾಲರಿ ನಮ್ಮ ದೇಹಕ್ಕೆ ಹೋಗುವಾಗೆ ಮಾಡಬೇಕು. ಯಾಕಂದ್ರೆ ಎಕ್ಸ್ಟ್ರಾ ಕ್ಯಾಲೋರಿಗಳನ್ನು ನಾವು ಬರ್ನ್ ಮಾಡಬೇಕಾಗ್ತದೆ ಅಂದ್ರೆ ಕರಗಿಸಬೇಕಾಗ್ತದೆ. ಇದಕ್ಕೆ ಈ ಬೊಜ್ಜು ಕರಗುವಿಕೆ ಮತ್ತು ದೇಹ ತೂಕ ಇಳಿಸಲಿಕ್ಕೆ ಬಹುಮುಖ್ಯವಾಗಿ ಈಜು ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ಓಟ ಮತ್ತೆ ಬೇರೆ ಯಾವುದೇ ವ್ಯಾಯಾಮಕ್ಕಿಂತ ನನ್ನ ಪ್ರಕಾರವಾಗಿ ನಾವು ಅದರಲ್ಲಿ ಆಹಾರದ ಮಿತಿ ಇದ್ದು ಈಜುವುದರಿಂದ ಆರಾಮವಾಗಿ ತೂಕವನ್ನು ಕಡಿಮೆ ಮಾಡಬಹುದು.
1: ಸರಿ, ಈಗ ಈಜುವಿಕೆಯಿಂದ ಏಕಾಗ್ರತೆ ಹೆಚ್ಚಾಗಿದೆ ಅಂತೇಳಿ ಹೇಳಿದ್ರಿ. ಈಗ ಈಜು ಕಲಿತಿರುವ ಟೈಮ್ ಅಲ್ಲಿ ಈಗ ನಮಗೆ ಹಸಿವೆ ಜಾಸ್ತಿ ಆಗಿದೆ, ಸೊ ನಮಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಹೇಳ್ಬೇಕಾದ್ರೆ ಈಜುವಿಕೆಯಿಂದ ನಿಜವಾಗಿಯೂ ಹಸಿವೆ ಹೇಳುವಂತದ್ದು ಜಾಸ್ತಿ ಆಗ್ತದ?
0: ಹೌದು, ಖಂಡಿತ. ಯಾಕಂದ್ರೆ ಈಗ ಅಂದ್ರೆ ನಾವು ಈ ಹೆಚ್ಚಿನ ಹೆತ್ತವರಲ್ಲಿ ಅಥವಾ ನಮ್ಮಲ್ಲಿ ಬರುವಂತ ಈಜು ಕಲಿಬೇಕು ಅಂತ ಹೇಳುವವರು ಕೆಲವರು ಅವರಾಗಿ ಕ್ವಶನ್ ಕೇಳ್ತಾರೆ, ಸರ್ ನನಗೆ ಹಸಿವಿಲ್ಲ, ನನಗೆ ನಿದ್ದೆ ಬರುವುದಿಲ್ಲ ಅಂತ. ಇದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ನಾವು ಫಸ್ಟ್ ಗೆ ಏನ್ ಹೇಳುದಂದ್ರೆ ನೀವು ನಾಳೆಯಿಂದ ಜಾಯ್ನ್ ಆಗಿ ಅಂತ ಹೇಳುದು. ಯಾಕಂದ್ರೆ ಅವರಿಗೆ ಹಸಿವಿರುವುದಿಲ್ಲ. ಈಜುವುದರಿಂದ ಏನಾಗ್ತದೆ, ನಿಮಗೆ ನಿಮ್ಮ ಆಯಾಸ ಆಗುದು ನಿಮಗೆ ಗೊತ್ತಾಗುದಿಲ್ಲ. ನೀವು ಎಷ್ಟು ಈಜುತ್ತೀರಾ ನೀರಲ್ಲಿ ಆಟ ಆಡುವುದು ಹಾಗೆ. ನೀವು ಈಗ ಸಾಮಾನ್ಯವಾಗಿ ಈಗ ಹಳ್ಳಿಗಳೆಲ್ಲ ನೋಡಿ, ನೀರಲ್ಲಿ ಮುಂಚೆ ಈಗವಾಗ ಆಟ ಆಡ್ತಾರೆ ಎಲ್ಲ ಗೊತ್ತಾಗುದಿಲ್ಲ. ಇದ್ರ ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಆಟ ಆಡುವಾಗ ನೀವು ಒಂದು ಗಂಟೆ ಎರಡು ಗಂಟೆ ಆಡ್ತೀರಾ, ಆಮೇಲೆ ಮೇಲೆ ಬಂದ ಮೇಲೆ ನಿಮಗೆ ಗೊತ್ತಾಗುದು ಹಸಿವಾಗ್ತದೆ ನಿದ್ದೆ ಬರ್ತದೆ ಅಂತ ಹೇಳುತ್ತದೆ, ಆಮೇಲೆ ಗೊತ್ತಾಗುದು. ಅದಕ್ಕೆ ಈಜುದರಿಂದ ಒಂದು ಹಸಿವಾಗುದು ಖಂಡಿತ, ಇನ್ನೊಂದು ನಿದ್ದೆ ಕೂಡ ಅಷ್ಟೇ. ಈಗ ನಮ್ಮಲ್ಲಿ ಈಗ ಮಾಮೂಲಿಯಾಗಿ ಬರುವವರೇ ಹೇಳ್ತಾರೆ, ಸರ್ ಈಗ ನಾನೊಂದು ಇಲ್ಲಿಗೆ ಬಂದ ಮೇಲೆ ನನಗೆ ಒಂದು ನಿದ್ದೆ ಒಂದು ಚಂದ ಬರ್ತದೆ, ಹಸಿವು ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಇದು ಈಜು
1: ಆರೋಗ್ಯ ವೃದ್ಧಿಯು ಕೂಡ ಆಗಿದೆ.
0: ಆರೋಗ್ಯ ವೃದ್ಧಿ ಅಂತೂ ಆಗೇ ಆಗ್ತದೆ. ಈಗ ಹಸಿವು ಮತ್ತು ನಿದ್ದೆ ಬಂದಾಗ ನಮಗೆ ಆರೋಗ್ಯ ವೃದ್ಧಿ ಆಗೇ ಆಗ್ತದೆ, ನೆಮ್ಮದಿ ಇರ್ತದೆ. ಆ ನೆಮ್ಮದಿಗೋಸ್ಕರ ನೀವು ಎಲ್ಲರೂ ಹುಡುಕುದೇನಂದ್ರೆ ನೆಮ್ಮದಿ ಎಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ಆದಷ್ಟು ಈಜುದು ಕಲೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ.
1: ಸರಿ, ಈಗ ಈಜುಕೊಳದಲ್ಲಿ ಈಜನ್ನ ಕಲಿತು ಈಗ ಒಂದು ಧೈರ್ಯದ ಮೇಲೆ ಕೆರೆಗೆ ಈಜಲಿಕ್ಕೆ ಹೋಗ್ತಾರೆ. ಸೊ ಈಗ ಅಲ್ಲಿ ಕೆಲವರು ಗೊತ್ತಿದ್ದವರು ಈಜು ಗೊತ್ತಿದ್ದವರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಕೆಲವರು ಈಜು ಗೊತ್ತಿಲ್ಲದೆ ಕೆಲವರು ಸ್ವಲ್ಪ ಆಳ ಇರುವ ಟೈಮ್ ಅಲ್ಲಿ ಹೋಗ್ಬೇಕಾದ್ರೆ ಕೈಕಾಲು ಬಿಡ್ತಾರೆ. ಈಗ ಅಂತವರನ್ನೆಲ್ಲ ಈಜು ಗೊತ್ತಿದ್ದವರನ್ನು ಹೇಗೆ ರಕ್ಷಿಸಬಹುದು?
0: ಇದು ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಈಗ ಈಗಿನ ಜನಾಂಗ ಏನಾಗಿದೆ ಅಂದ್ರೆ, ಈಜುಕೊಳಕ್ಕೆ ಒಂದು ದಿವಸ ಹೋದ್ರೂ ನಾನು ಈಜುಕೊಳಕ್ಕೆ ಹೋಗಿದ್ದೀನಿ ಅಂತ ಹೇಳುವಂತ ಒಂದು ಮನೋಭಾವ, ಅಂದ್ರೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂತ ಮನಸ್ಥಿತಿ, ಅದನ್ನ ನಾವು ಬಿಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಜು ಕಲಿಬೇಕಂದ್ರೆ ನೀವೊಬ್ಬ ಪರ್ಫೆಕ್ಟ್ ಸ್ವಿಮ್ಮರ್ ಅಥವಾ ನೀವು ಹೊಳೆಯಲ್ಲಿ ಮಾಡಬಹುದು, ಎಲ್ಲಿ ನಿಮಗೆ ನೀರಿದೆ ಆ ನೀರಲ್ಲಿ ನಾನು ಸ್ವಿಮ್ ಮಾಡ್ತೀನಿ ಅಂತ ಹೇಳುವಂತ ಒಂದು ಧೈರ್ಯ ಬರಬೇಕು ಅಂತಿದ್ರೆ, ನಮ್ಮ ಪ್ರಕಾರವಾಗಿ ಕಡಿಮೆ ಆದ್ರೂ ಒಂದು ನೀವು 3-4 ತಿಂಗಳು ಆದ್ರೂ ಬರಬೇಕು
1: ಕಂಟಿನ್ಯೂಸ್
0: ಅಲ್ಲಿ. ಯಾಕಂದ್ರೆ ಅವಾಗ ನಿಮಗೆ ಆ ಮೂರು, ನಾನು ಆಗ ಹೇಳಿದ ಹಾಗೆ ಮೂರು ವಿಧದ ಈಜುವನ್ನ ಕಲಿಬಹುದು. ಅದರ ಒಟ್ಟಿಗೆ ನಾವು ನೀರಲ್ಲಿ ಈಗ ಡೀಪ್ ವಾಟರ್ ಅಲ್ಲಿ ಹೇಗೆ ಇರಬೇಕು, ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಏನ್ ಮಾಡಬೇಕು ಅಂತ ಹೇಳುವಂತ ನಾವು ಅದನ್ನು ಕಲಿಸಿರ್ತೀವಿ. ಅದೆಲ್ಲ ಕಲ್ತ ಮೇಲೆ ಈಗ ನಮ್ಮಲ್ಲಿ ನಾನು ಈಗ ಹೆಚ್ಚಿನವರಿಗೆ ಹೇಳುದುಂಟು, ನಿನಗೆ ಇನ್ನೂ ಏನ್ ತೊಂದರೆ ಇಲ್ಲ, ನೀನು ಎಲ್ಲಿ ಕೂಡ ಸ್ವಿಮ್ ಮಾಡಬಹುದು ಹೇಳೋ ಹೇಳ್ತೀನಿ. ಇನ್ನು ಕೆಲವರಿಗೆ ಹೇಳಲಿಕ್ಕೆ ಉಂಟು, ಈಗ ಯಾಕಂದ್ರೆ ದೂರದ ಊರಿಂದ ಬಂದಿರ್ತಾರೆ ನಮ್ಮಲ್ಲಿ ಈ ರಜೆ ಟೈಮ್ ಅಲ್ಲೆಲ್ಲ. ಅವಾಗ ನಾವು ಹೇಳ್ತೀವಿ, ನೀನು ಇಲ್ಲಿ ಸ್ವಿಮ್ಮಿಂಗ್ ಬಂದಿದ್ದೀ ಅಂತೇಳಿ ಬೇರೆ ಕಡೆ ಹೋಗಿ ಯಾರಿಲ್ಲದಾಗ ಸ್ವಿಮ್ ಮಾಡಬಾರ್ದು, ಯಾಕಂದ್ರೆ ನಿನ್ನ ಸ್ವಿಮ್ಮಿಂಗ್ ಕಲ್ತ ಆಗ್ಲಿಲ್ಲ ಎಲ್ಲವೂ. ಯಾಕಂದ್ರೆ 15 ದಿವಸ 1 ತಿಂಗಳೆಲ್ಲ ಬಂದಿರ್ತಾರೆ, ಸುಮ್ಮನೆ ಕಾಲು ಕೈ ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ ಬಿಟ್ರೆ ಅವರೆಲ್ಲವನ್ನು ಕಲ್ತಿರುವುದಿಲ್ಲ. ಅದಕ್ಕೋಸ್ಕರ ಇನ್ನು ರಕ್ಷಿಸುವ ವಿಷಯದಲ್ಲಿ ನಾವು ಆದಷ್ಟು ಸ್ವಿಮ್, ನಮಗೆ ಈಜು ಗೊತ್ತಿದ್ದವರು ಮಾತ್ರ ನಾವು ನೀರಲ್ಲಿ ಆಟಾಡಬೇಕು ಅಥವಾ ನೀರಿನ ಆಳಕ್ಕೆ ಹೋಗಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ರಕ್ಷಿಸುವುದು ಮುಖ್ಯ ಅಲ್ಲ, ನಾವು ಅಲ್ಲಿಗೆ ಹೋಗದಿರುವುದೇ ನಾವು ಬಹಳ ಉತ್ತಮ ಅಂತ ಹೇಳುದು. ಯಾಕಂದ್ರೆ ಒಂದು 10 ಜನರ ಗ್ರೂಪ್ ಅಲ್ಲಿ ಒಬ್ಬ ಇಬ್ಬ ಸ್ವಿಮ್ಮಿಂಗ್ ಗೊತ್ತಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವನು ಅಸಹಾಯಕತೆ ಮಾಡ್ಬೇಕಷ್ಟೇ. ಯಾಕಂದ್ರೆ 8 ಜನ ಕೂಡ ಗೊತ್ತಿಲ್ಲದವರು ಇದ್ದು ಆಳಕ್ಕೆ ಹೋದ್ರಂದಾಗ ಅವನು ಇಬ್ಬರು ಇದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ನನ್ನ ಪ್ರಕಾರ ಏನಂದ್ರೆ ನಾವು ಅದನ್ನ ಆದಷ್ಟು ದೂರ ಇರುವುದೇ ಒಳ್ಳೇದು. ಗೊತ್ತಿದ್ದಷ್ಟು ನಮಗೆ ಎಷ್ಟು ಆಗುತ್ತೆ ಅಲ್ಲಿ ತನಕ ಮಾತ್ರ ಹೋಗಿ ಆ ಕಡೆ ಆಳಕ್ಕೆ ಹೋಗೋದಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಸರಿ, ಈಗ ಮುಳುಗ್ತಿರುವವನನ್ನ ಹೇಗೆ ದಡ ಸೇರಿಸಬಹುದು?
0: ಮುಳುಗುತ್ತಿರುವವನಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಈಗ ಒಂದು ನಮ್ಮ ಕಣ್ಣೆದುರಲ್ಲೇ ಅವ ಆ ರೀತಿ ಆಗ್ತಾ ಇದೆ ಅಂತಿದ್ದಾಗ ಒಂದರಿಂದ ಒಂದೂವರೆ ನಿಮಿಷ ಅಷ್ಟು ತನಕ ನಮಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮಲ್ಲಿ ನಾನು ಅದಕ್ಕೆ ನಮ್ಮಲ್ಲಿ ಹೇಳ್ತೀನಿ, ಪ್ರತಿ ಕಡೆಗೆ ನೀವು ಹೋದಾಗ ಫಾಲ್ಸಿಗೆ ಹೋದಾಗ ಅಥವಾ ಎಲ್ಲಾದ್ರೂ ನೀರಿಗೆ ಆಟಾಡ್ಲಿಕ್ಕೆ ಹೋದಾಗ ಹಗ್ಗ ಹಿಡ್ಕೊಳ್ಳಿ. ಅಂದ್ರೆ ಈ ಹಗ್ಗ ರೋಲ್ ಬರ್ತದಲ್ಲ ಅದನ್ನ ಒಂದು ಹಿಡ್ಕೊಳ್ಳಿ, ನಿಮ್ಗೆ ಎಷ್ಟು ದೂರ ಬೇಕು ಅಷ್ಟು ದೂರದೊಂದು ಹಗ್ಗ ಹಿಡ್ಕೊಳ್ಳಿ. ಇಲ್ಲ ಹಳೆಯದಾದಂತಹ ಟ್ಯೂಬ್ಗಳು ಬರ್ತದೆ, ಗಾಡಿಗಳು ಕಾರಿದ್ದು ಅಥವಾ ಇನ್ಯಾವುದು ವಾಹನದ ಟ್ಯೂಬ್ಗಳು ಇರ್ತವೆ, ಅದನ್ನೊಂದು ನಾಲ್ಕು ಹಿಡ್ಕೊಳ್ಳಿ. ಅಥವಾ ನಮ್ಮಲ್ಲಿ ಏನು ಇಲ್ಲ, ಈಗ ಕಾಡಲ್ಲಿ ಇದ್ರೆ ಮರದ ಕೋಲುಗಳು ಉದ್ದದ ಆ ತರದ ಯಾವ್ದಾದ್ರು ನಮ್ಗೆ ಅಟ್ಲೀಸ್ಟ್ ಸೇಫ್ಟಿಗೋಸ್ಕರ ಆ ತರದ ಇಡ್ಕೊಳ್ಳಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಬಹುದು. ಈಗ ಒಬ್ಬ ಮುಳುಗ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾದ್ರೆ ನಾವು ಡೈರೆಕ್ಟ್ ಹೋಗಿ ಎಳೆಯೋ ಬದಲು ಆ ತರದ ನಮ್ಮಲ್ಲಿ ಈಗ ಟ್ಯೂಬ್ಗಳಿದ್ರೆ ನಾವು ಅಲ್ಲಿಗೆ ಹೋಗಿ ಅವನಿಗೆ ಟ್ಯೂಬ್ ಕೊಡಬಹುದು. ಅಥವಾ ನಮ್ಮ ಹತ್ರ ದೋಣಿ ಏನು ಕೋಲ್ ಇದ್ದಾಗ ಆ ಕೋಲಿನ ಸಹಾಯದಿಂದ ಅವನ ಕೈಗೆ ಕೊಟ್ಟು ನಾವು ಅದನ್ನು ಎಳಿಬಹುದು. ಅಥವಾ ಹಗ್ಗ ಇದ್ರೆ ಒಂದು ಹಗ್ಗದ ತುದಿ ನಾವು ಇಟ್ಕೊಂಡು ಇನ್ನೊಂದು ಹಗ್ಗದ ತುದಿ ಅವನಿಗೆ ಬಿಸಾಕಿ ಅವನು ಇಟ್ಕೊಂಡು ಎಳಿಬಹುದು. ಅಕಸ್ಮಾತ್ ಅವನು ಹಿಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ಆ ಹಗ್ಗವನ್ನು ಅವನ ಕೈಗೆ ಕೊಡಬಹುದು. ಈಗ ಇದು ಮೂರು ಆಪ್ಷನ್ ಅಲ್ಲಿ ತುಂಬಾ ಬಹಳ ಮುಖ್ಯವಾಗಿದೆ, ಮೂರು ಆಪ್ಷನ್ ಕೂಡ. ಇದಲ್ಲದೆ ನಮ್ಮಲ್ಲಿ ಯಾವುದು ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಹೋಗ್ತೀವಿ, ನಮಗೆ ಅದು ಏನು ಅಂತ ಗೊತ್ತಿರುವುದಿಲ್ಲ, ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ಗೊತ್ತಿರುವುದಿಲ್ಲ, ಡೈರೆಕ್ಟ್ ಹೋಗಿ ಎದುರುಗಡೆಯಿಂದ ಹಿಡ್ಕೊಬಿಡ್ತೀವಿ. ಅವಾಗ ಏನಾಗ್ತದೆ, ಅವನಿಗೆ ಏನೋ ಒಂದು ಸಿಗ್ಬೇಕು ಕೈಗೆ ಆಧಾರ. ಅವನೇನ್ ಮಾಡ್ತಾನೆ, ಅವನು ಇವನು ಯಾರು ಅಂತ ನೋಡುದಿಲ್ಲ, ಅವನಿಗೆ ಇವನೇ ಆಧಾರ, ಇವನ್ನ ತಳ್ಳಿ ಅವನ ಮೇಲೆ ಬಂದಿರ್ತಾನೆ. ಅಲ್ಲಿ ಸಮಸ್ಯೆ ಬರುದು. ಅಲ್ಲಿ ಏನಾಗ್ತದೆ, ಇವನು ತಳ್ಳದಾಗಿ ಇವನಿಗೆ ಕೆಳಗೆ ಹೋದ ಮೇಲೆ ಇವನಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಮೇಲೆ ಬಂದಿರ್ತಾನೆ, ಅವನಿಗೆ ಈಚೆ ಬರ್ಲಿಕ್ಕೆ ಅವನು ಟ್ರೈ ಮಾಡ್ತಿರ್ತಾನೆ, ಇವನಿಗೂ ಆಗುದಿಲ್ಲ ಅವನಿಗೆ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಇಂತಹ ಈ ಮೂರು ನಾನು ಹೇಳಿದ ಸಲಕರಣೆಗಳನ್ನ ನಾವು ಇಟ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದೆ ನಾವು ಬರಬಹುದು ಅಂತ. ಮತ್ತೆ ನಮ್ಮಲ್ಲಿ ಮಿತಿ ಇರಬೇಕು. ಈಗ ಎಷ್ಟು ದೊಡ್ಡ ಆಳ ಇದೆ ಅಥವಾ ಎಷ್ಟು ಅಗಲ ಇದೆ ಅಂತ ಹೇಳ್ಕೊಂಡು ಅಲ್ಲಿ ತನಕ ಹೋಗಬಾರದು. ನಾವು ನಮಗೆ ಇಷ್ಟ ಆಗ್ತದೆ ಅಷ್ಟೇ ಹೋಗುದು ನನ್ನ ಪ್ರಕಾರ ಒಳ್ಳೇದು ಅಂತ ಅನಿಸ್ತದೆ.
1: ಸರಿ, ಈಗ ಈಜುಕೊಳದಲ್ಲಿ ಕೂಡ ನೀರಿನ ಗ್ರಾವಿಟಿ ಅಂತ ಹೇಳುವಂತದನ್ನ ನಾವು ಹೇಳ್ತೇವೆ. ಈಗ 4 ಫೀಟ್ ಅಲ್ಲಿರುವ ನೀರಿನ ಒತ್ತಡಕ್ಕೂ, 7 ಫೀಟ್ ಅಲ್ಲಿರುವ ನೀರಿನ ಒತ್ತಡಕ್ಕೂ, 8 ಫೀಟ್ ಅಲ್ಲಿ ಇಲ್ಲ 10 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ ವ್ಯತ್ಯಾಸ ಇದೆಯಾ?
0: ಹೌದು, ತುಂಬಾ ವ್ಯತ್ಯಾಸ ಇದೆ. ಈಗ 4 ಫೀಟ್ ಅಲ್ಲಿ ಏನಂದ್ರೆ ನೀರಿನ ತೂಕ ಅಂತ ಹೇಳ್ತೀವಲ್ಲ, ಆ ನೀರಿನ ತೂಕ ಕಡಿಮೆ ಇರ್ತದೆ. ಯಾಕಂದ್ರೆ 4 ಫೀಟ್ ಎಷ್ಟು ನೀರಿದೆ ಅಷ್ಟು ಮಾತ್ರ ತೂಕ ಇರುತ್ತದೆ. ಈಗ ನೀವು 4-6-8-10 ಹಾಗೆ ಹೋದಾಗ ಈಗ 6 ಏನಾಗ್ತದೆ, ಅದಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ನೀರಿನ ಮಟ್ಟ ಜಾಸ್ತಿ ಇರ್ತದೆ. ಅಲ್ಲಿ ನಿಮಗೆ ಹೇಗೆ ಅದನ್ನ ಗುರ್ತಾ ನಿಮಗೆ ಅರ್ಥ ಆಗ್ತದೆ ಅಂತಿದ್ರೆ, ಈಜು ಗೊತ್ತಿದ್ದವನಿಗೆ ಆದ್ರೆ ಗೊತ್ತಿರ್ತದೆ, ಗೊತ್ತಿಲ್ಲದವನಿಗೆ ಈಗ 4 ಫೀಟ್ ಅಲ್ಲಿ ಅವ ಕೆಳಗೆ ಡೀಪಿಗೆ ಹೋದಾಗ ಅವನಿಗೆ ಆಗುವ ಅನುಭವನು, ಈಗ 10 ಫೀಟ್ ಅಲ್ಲಿ ಹೋದಾಗ ಆಗುವ ಅನುಭವ ಬೇರೆ ಇರುತ್ತೆ. ಯಾಕಂದ್ರೆ ಒತ್ತಡ ಜಾಸ್ತಿ ಇದ್ದಾಗ ನಮಗೆ ಈ ಕಿವಿಗಳಿಗೆ ಕಣ್ಣಿಗೆ ಒತ್ತಡ ಬಂದ ಕಿವಿ ನೋವು ಬಂದಾಗ ಆಗ್ತದೆ. ಇದು ಆ ನೀರಿನ ಒತ್ತಡ ಅಲ್ಲಿ. ಅದೇ ಈಗ ಶ್ಯಾಲೋ ಮತ್ತೆ ಡೀಪ್ ಅಂತ ಹೇಳ್ತೀವಿ, ಡೀಪ್ ಹೋದಷ್ಟು ನಿಮಗೆ ಅಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದೇನಂದ್ರೆ, ಈಜು ಗೊತ್ತಿದ್ದವನಿಗೆ ಶ್ಯಾಲೋಕ್ಕಿಂತ ಡೀಪ್ ಅಲ್ಲಿ ಆರಾಮವಾಗಿ ಈಜಬಹುದು ಅಂತ ಹೇಳ್ಬಹುದು.
1: ಸರಿ, ಇನ್ನೊಂದು ಕೊನೆಯ ಪ್ರಶ್ನೆ, ಈಗ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಬರುವವನಿಗೆ, ಇಲ್ಲ ಈಜನ್ನ ಕಲೀಲಿಕ್ಕೆ ಬರುವವನಿಗೆ, ಸ್ಪೆಷಲಿ ಈಜುಕೊಳ ಅಂತ ಹೇಳಿ ಹೇಳ್ಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಅನ್ನ ಅವನು ಹಿಡ್ಕೊಂಡು ಬರಬೇಕಾಗ್ತದೆ?
0: ಈಜು ಕಲಿಯಲು ಬರುವವನಿಗೆ ಮೊದಲನೇದಾಗಿ ಅವ ಈಜು ಗೊತ್ತಿಲ್ಲ ಮತ್ತೆ ಈಜು ಕಲಿಬೇಕು ಅಂತೇಳಿ ಒಂದು ಈಜುಕೊಳಕ್ಕೆ ಬರುವಾಗ ಅಲ್ಲಿದ್ದು ಏನು ನಿಯಮಗಳಿದೆ ಅಂತ ಹೇಳುವಂತದ್ದು ತಿಳ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಗೊತ್ತಿಲ್ಲ ಅಂತಿದ್ರೆ ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆತರ ನಿಯಮಗಳನ್ನ ತಿಳ್ಕೊಳ್ಬಹುದು. ಇಲ್ಲ ಗೊತ್ತಿದೆ ಅಲ್ಲಿಗೆ ಏನು ಮೆಟೀರಿಯಲ್ ಬೇಕು ಅಂತ ಹೇಳುವಂತದಾದ್ರೆ, ಈಗ ಮೊದಲಿಗೆ ನಾವು ಈಗ ಈಜುಕೊಳದಲ್ಲಿ ಆದ್ರೆ ಯಾಕಂದ್ರೆ ನಮ್ದು ನಿಯಮಗಳಿರ್ತದೆ, ಇಂಥದೇ ಡ್ರೆಸ್ ಹಾಕ್ಬೇಕು, ಇಂಥದೇ ಸಮವಸ್ತ್ರ ಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಕ್ಯಾಪ್ ತಗೊಳ್ಬೇಕಾಗ್ತದೆ, ಸ್ವಿಮ್ಮಿಂಗ್ ಕ್ಯಾಪ್ ಅಂತ ಸಿಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಿಮ್ಮಿಂಗ್ ಶಾರ್ಟ್ಸ್ ಅಂತ ಬರ್ತದೆ ಬಾಯ್ಸಿಗೆ ಆದ್ರೆ, ಗರ್ಲ್ಸಿಗೆ ಆದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತ ಬರ್ತದೆ, ಅದು ಫುಲ್ ಸೆಟ್ ಇರ್ತದೆ, ಅದ್ರಲ್ಲಿ ಯಾವುದೇ ಬೇರೆ ಬೇರೆ ಏನೋ ಇರುವುದಿಲ್ಲ. ಅದಾದ ನಂತರ ಗಾಗಲ್ಸ್ ಅಂತ ಬರ್ತದೆ ಕಣ್ಣಿಗೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೇದು ಅಂತ ಅಂದ್ರೆ, ಈಗ ಕೆಲವರಿಗೆ ನೀರಿಗೆ, ಈಗ ಇದೇ ಸ್ವಿಮ್ಮಿಂಗ್ ಪೂಲ್ ನೀರು ಅಥವಾ ಬೇರೆ ನೀರಿಗೆ ಹೋದಾಗ ಕಣ್ಣು ಕೆಲವರಿಗೆ ಉರಿಯೋದು ಅಥವಾ ಕೆಂಪಾಗುವ ಸಮಸ್ಯೆ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಈ ಗಾಗಲ್ಸ್. ಕ್ಯಾಪ್, ಕ್ಯಾಪ್ ಏನಂದ್ರೆ ನಮ್ಮ ಕೂದಲಿನ ಒಂದು ನಿರ್ವಹಣೆ ಮತ್ತೆ ಈಜುಕೊಳದ ನೀರಿನ ನಿರ್ವಹಣೆ ಎರಡಕ್ಕೂ ಸಹಾಯ ಆಗ್ತದೆ. ಇದಿಷ್ಟು ನಾವು ಬರುವಂತ ಸಲಕರಣೆಗಳು. ಮತ್ತೆ ನಮ್ಮಲ್ಲಿ ಏನಂದ್ರೆ, ಈಗ ಜಾಯ್ನ್ ಆಗುವವರಿಗೆ ಅವರಿಗೆ ಅವರ ಭಾವಚಿತ್ರ ಬೇಕಾಗ್ತದೆ, ಫೋಟೋ ಬೇಕಾಗ್ತದೆ, ಎರಡು ಫೋಟೋ ಬೇಕಾಗ್ತದೆ. ಮತ್ತೆ ಅವ ಯಾವುದು ಈಗ ಸ್ಟೂಡೆಂಟ್ ಆಗಿದ್ರೆ ಅವರಿಗೆ ಅವರ ಸ್ಟೂಡೆಂಟ್ ಐ ಡಿ ಕಾರ್ಡ್ ಇದ್ದು ಜೆರಾಕ್ಸ್ ಬೇಕಾಗುತ್ತದೆ.
1: ಈಜುಕೊಳಕ್ಕೆ ಈಗ ಸಾರ್ವಜನಿಕರು ಬರಬಹುದು ಅಂತೇಳಿ ಆದ್ರೆ ಈಜುಕೊಳದ ಸಮಯವನ್ನ ತಿಳಿಸಿಕೊಡ್ಬೋದಾ?
0: ಈಗ ನಮ್ಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹಂತವಾಗಿ ಈಜು ತರಬೇತಿ ಮತ್ತು ಈಜುದು ನಡೀತಾ ಇರ್ತದೆ. ಅದೇ ತರ ಬೆಳಿಗ್ಗೆ ಅಂತಾದ್ರೆ ನಿಮಗೆ 6:00 to 6:45 ಹಾಗೆ 7:00 to 7:45 ಮತ್ತು ಮೂರನೇ ಬ್ಯಾಚ್ 8:00 to 8:45 ಈ ಬೆಳಿಗ್ಗಿನ ಸಮಯದಲ್ಲಿ ನಡೆಯುತ್ತದೆ. ಹಾಗೇನೆ ಮಧ್ಯಾಹ್ನ ನಂತರ ಆದರೆ 3:00 to 3:45, ಮತ್ತೆ 4:00 to 4:45, ಹಾಗೆ 5:00 to 5:45, ಮತ್ತೆ ಸ್ಪೆಷಲ್ ಆಗಿ ಮಹಿಳೆಯರಿಗೆ 6:00 to 6:45 ತನಕ ಮ್ಯಾಚ್ಗಳು ನಡೀತಾ ಇರ್ತವೆ.
1: ದಿನನಿತ್ಯ ಈಜುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪರಿಣಾಮಗಳನ್ನ ಬೀಳ್ತದೆ?
0: ಈಗ ನಾವು ದಿನನಿತ್ಯ ಈಜುವುದರಿಂದ ಬಹಳ ಮುಖ್ಯವಾಗಿ ಒಂದು 2-3 ಅಂಶಗಳನ್ನು ನಾವು ಬಹಳ ಮುಖ್ಯವಾಗಿ ತಗೊಳ್ಬಹುದು. ಯಾಕಂದ್ರೆ ಒಂದು ಹೃದಯದ ಸಂಬಂಧಪಟ್ಟ ಹಾಗೆ, ಹೃದಯಕ್ಕೆ ಬಹುಮುಖ್ಯವಾಗಿ ಬೇಕಾದಂಥದ್ದು ಉಸಿರಾಟದ ಕ್ರಿಯೆಯಿಂದ. ಈ ಉಸಿರಾಟಕ್ಕೂ ಹೃದಯಕ್ಕೂ ಬಹುಮುಖ್ಯ ಸಂಬಂಧ. ಅದು ಎರಡೂ ಕೂಡ ವ್ಯಾಯಾಮ ಈ ಈಜುವುದರಿಂದ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಈಜುವುದರಿಂದ ನಿಮಗೆ ಹೃದಯದ ರಕ್ತ ಚಲನೆ, ನೀವು ಒತ್ತಡದಲ್ಲಿದ್ದಾಗ ಅಂತ ಪರಿಸ್ಥಿತಿಯಲ್ಲಿ ರಕ್ತ ಚಲನೆ ಬಹಳ ಸುಲಭವಾಗಿ ಸಲೂಲವಾಗಿ ನಡಿಬೇಕು ಅಂತಿದ್ದಾಗ ಅಲ್ಲಿ ಈಜುವುದರಿಂದ ಬಹಳ ಮುಖ್ಯವಾಗ್ತದೆ. ಇನ್ನೊಂದು ಉಸಿರಾಟದ ಕ್ರಿಯೆಗೆ, ಆಗ್ಲೇ ನಾನು ಹೇಳಿದ್ದೀನಿ, ಬೆಳವಣಿಗೆ ಆಗ್ತದೆ. ಉಸಿರಾಟದ ನಮ್ಮ ಲಂಗ್ಸ್ ಅಂತ ಹೇಳ್ತೀವಿ, ಅದನ್ನ ಅದರ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರವನ್ನು ಈಜು ವಹಿಸಿಕೊಡ್ತದೆ. ಮತ್ತೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ ಈಗ ಹೆಚ್ಚಿನವರಿಗೆ BP ಅಂದ್ರೆ ಹೈಪರ್ ಟೆನ್ಷನ್ ಇರ್ತದೆ. ಇಲ್ಲಿ ಏನಾಗ್ತದೆ, ಇದರಿಂದ ಆದಷ್ಟು 99% ನಮ್ಮ BP ಕಡಿಮೆ ಮಾಡ್ಲಿಕ್ಕೆ, ಅಂದ್ರೆ ನಾರ್ಮಲ್ ಆಗಿ ಬರುವಂತೆ ಮಾಡುವಂಥದ್ದೇ ಈ ಈಜು ಎಕ್ಸಸೈಸ್ ಇಂದ. ಇದು ಈಜುವುದರಿಂದ ಬಹಳ ಮುಖ್ಯವಾಗಿ ಈ ಒಳಗಿನ ಅಂಗಾಂಶಗಳಿಗೆ, ಯಾಕಂದ್ರೆ ಹೊರಗಿನ ಅಂಗಾಂಶಕ್ಕೂ ಒಳಗಿನ ಅಂಗಾಂಶಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಹೊರಗಿನ ಅಂಗಾಂಶ ನಮಗೆ ಕಾಣ್ತದೆ, ಒಳಗಿನಲ್ಲಿ ಏನಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗುದಿಲ್ಲ. ಅದರಿಂದ ಈಜುವುದು ಬಹಳ ಮುಖ್ಯ. ಈ BP ಮತ್ತೆ ಶುಗರ್ ಅಂತ ಹೇಳ್ತಾರಲ್ಲ, ಈಗಿನ ಹೊಸ ಯುಗದಲ್ಲಿ ಬಹಳ
1: ಡಯಾಬಿಟಿಸ್,
0: ಇದೆರಡು ಆದಷ್ಟು ಕಂಟ್ರೋಲ್ ಬರ್ತದೆ. ಯಾಕಂದ್ರೆ ಬಂದವರು ನಮ್ಮಲ್ಲಿ ಇದ್ದಾರೆ, ಅವ್ರು ಹೇಳುವಾಗ ಹೇಳ್ತಾರೆ ನಮ್ಗೆ ಹೀಗಿತ್ತು, ಹೀಗಾಗ್ತಿದ್ದು, ಆಗಿದೆ ಅಂತ ಹೇಳುವಾಗ, ಅದರಿಂದ ಈಜುವುದು ಬಹಳ ಮುಖ್ಯ ಅಂತ ಅನಿಸ್ತದೆ.
1: ಸರಿ, ಈಗ ಈಜು ಕಲಿತಿರ್ಬೇಕಾದ್ರೆ ನೀರು ಕುಡಿತಾರೆ. ಈಗ ನಮ್ಗೆ ನೀರು ಕುಡ್ದಾದ ನಂತರ ನನಗೆ ಈಜಲಿಕ್ಕೆ ಬರುದಿಲ್ವ ಅಂತ ಹೇಳುವಂತ ಮೆಂಟಾಲಿಟಿ ಅವರಲ್ಲಿ ಇರ್ತದೆ. ಈಜು ಕಲಿತಿರ್ಬೇಕಾದ್ರೆ ನೀರು ಕುಡ್ದ ಕೂಡ್ಲೇ ಏನ್ ಮಾಡ್ಬೇಕು?
0: ನಾನು ಆಗ್ಲೇ ಹೇಳಿದಾಗೆ ಈಜು ಕಲೀಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಧೈರ್ಯ, ಇನ್ನೊಂದು ತಾಳ್ಮೆ. ಈ ಎರಡು ಇದ್ದಾಗ, ಧೈರ್ಯ ಇದ್ದಾಗ ನಾವು ಆ ನೀರು ಕುಡಿಯುವಂತ ಪರಿಸ್ಥಿತಿ ಬರುವುದಿಲ್ಲ. ತಾಳ್ಮೆ ಇದ್ದಾಗ ನಮಗೆ ಇವತ್ತೇ ಕಲಿತು ಆಗಬೇಕು ಅಂತ ಹೇಳುವಂತ ಒತ್ತಡದಿಂದ ನೀರು ಕುಡಿಯುವ ಪರಿಸ್ಥಿತಿಯೂ ಬರುವುದಿಲ್ಲ. ಇದಕ್ಕೋಸ್ಕರ ನಾವು ಮೊದಲಿಗೆ ಹೇಳಿದ್ದಾಗೆ, ಈಗ ಧೈರ್ಯ ಮತ್ತು ತಾಳ್ಮೆ ಎರಡು ಇದ್ದಾಗ ನಿಧಾನವಾಗಿ ನಾವು ಕಲಿತಾ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ. ಕುಡಿಯುವುದು ಸಹಜ, ಯಾಕಂದ್ರೆ ಇಲ್ಲಿ ನೀರು ಕುಡಿಬೇಕಾಗ ಸ್ವಲ್ಪ ಸ್ವಲ್ಪ, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು.
1: ಸಂಪರ್ಕಿಸೋದಾದ್ರೆ ಎಲ್ಲಿ ಸಂಪರ್ಕಿಸಬೇಕು?
0: ಸಂಪರ್ಕಿಸಬೇಕಾದ್ರೆ ನಮ್ಮ ಉಜಿರೆ SDM ಡಿಗ್ರಿ ಕಾಲೇಜ್ ಇದೆಯಲ್ಲ, ಅದರ ಅಪೋಸಿಟಿಗೆ ಸ್ಟೇಡಿಯಂ ಇದೆ, ರತ್ನವರ್ಮ ಹೆಗಡೆ ಸ್ಟೇಡಿಯಂ ಅಂತ. ಅದೇ ರೋಡಲ್ಲಿ ಮುಂದೆ ಬಂದಾಗ CBSE ಸ್ಕೂಲ್ ಇದೆ, SDM CBSE ಸ್ಕೂಲ್. ಅದರ ಲೆಫ್ಟ್ ಸೈಡ್ಗೆ SDMC ಈಜುಕೊಳ ಅಂತ ಇದೆ, ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ನಮ್ಮ ನಂಬರ್ ಏನಾದರೂ ನೀವು ಕೊಡಬಹುದು, 9008750517178.
1: ಇಷ್ಟೊತ್ತು ಈಜುಕೊಳಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಒದಗಿಸಿಕೊಟ್ಟ ಚರಣ್ ರೀ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತುಂಬಾ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು, ಸಂದರ್ಶನ ನಡೆಸಿಕೊಟ್ಟವರು ಸಚಿನ್ ಹೆಬ್ಬಾರ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ, ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಗೆ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರಿ, ಈ ಕಾರ್ಯಕ್ರಮದ ಮೊದಲ ಎಪಿಸೋಡ್ಗೆ ನಿಮಗೆ ಸ್ವಾಗತ.
4: ಥ್ಯಾಂಕ್ ಯು.
3: ಅದರ ಮೊದಲನೇದಾಗಿ ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಈ ಸಂಘರ್ಷ ಏನಿದೆಯಲ್ಲ, ಈ ಸಂಘರ್ಷದ ಬಗ್ಗೆ ನಮ್ಮ ಕೇಳುಗರಿಗೆ ವಿವರಿಸಬಹುದು?
4: ಬಹಳ ಒಳ್ಳೆ ವಿಷಯ. ಸುಲಭವಾಗಿ ಹೇಳುವುದಾದ್ರೆ, ಇರಾನ್ ಇಸ್ರೇಲ್ ಸಂಘರ್ಷ ಕಳೆದ 4 ದಶಕಗಳಿಂದ ಬೆಳೆದು ಬಂದಂತ ಒಂದು ಸಮಸ್ಯೆ. ಇಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಭದ್ರತಾ ಭಿನ್ನಾಭಿಪ್ರಾಯಗಳು ಇದರ ಕಾರಣ ಆಗಿದೆ. ನೋಡಿ, 1979 ಇರಾನ್ನಲ್ಲಿ ಇಸ್ಲಾಮಿಕ ಕ್ರಾಂತಿ ಆಯಿತು. ನಂತರ ಹೊಸ ಆಡಳಿತ ಬಂತು, ಅದನ್ನ ಇಸ್ರೇಲ್ ಮಾನ್ಯ ಮಾಡಲಿಲ್ಲ. ಮತ್ತೊಂದೆಡೆ ಇಸ್ರೇಲ್ಗೆ ಇರಾನ್ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ ಮತ್ತು ಇರಾನ್ ಶಸ್ತ್ರಸಜ್ಜಿತರನ್ನ ಬೆಂಬಲಿಸುವಂತ ಸಂಘಟನೆಗಳು ತನ್ನ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಇಸ್ರೇಲ್ ಅಂದುಕೊಂಡಿತ್ತು. ಈ ಕಾರಣದಿಂದ ಎರಡು ದೇಶಗಳ ನಡುವೆ ನೇರವಾಗಿ ಯುದ್ಧಕ್ಕಿಂತ ಹೆಚ್ಚಾಗಿ ಆಗಾಗ ಅವರ ನಡುವೆ ಪರಸ್ಪರ ಪರೋಕ್ಷವಾಗಿ ಎದುರು ಬದುರು ಬರ್ತಾ ಇದ್ರು. ನೇರ ಯುದ್ಧ ಇಲ್ಲ ಅಂತ ಹೇಳಬಹುದು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕ್ಷಿಪಣಿ ದಾಳಿ ಮತ್ತು ವಾಯುದಾಳಿಗಳ ಮೂಲಕ ಎರಡೂ ದೇಶಗಳು ನೇರವಾಗಿ ಸಂಘರ್ಷಕ್ಕೆ ಇಳಿದಿದೆ, ಮುಖಾಮುಖಿಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನೋಡಿ, ಈ ಸಂಘರ್ಷ ಕೇವಲ ಎರಡು ದೇಶಗಳ ನಡುವಿನ ಸಮಸ್ಯೆಯಲ್ಲ, ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಉತ್ಪಾದನೆಯ ಪ್ರಮುಖ ಕೇಂದ್ರಗಳಾಗಿರುವುದರಿಂದ ಅಲ್ಲಿನ ಯಾವುದೇ ಅಶಾಂತಿ ಅಥವಾ ಭಿನ್ನಮತ ಈ ಜಾಗತಿಕ ತೈಲ ಬೆಲೆ, ವ್ಯಾಪಾರ, ಹಣದುಬ್ಬರ ಮತ್ತು ಆರ್ಥಿಕತೆಯ ಮೇಲೆ ಅಪಾರವಾದ ಪರಿಣಾಮ ಬೀಳುತ್ತದೆ. ಆದ್ದರಿಂದ ಭಾರತ ಸೇರಿದಂತೆ ಇಡೀ ಜಗತ್ತು ಇಂದು ತಲ್ಲಣಗೊಂಡಿದೆ. ನೋಡಿ, ಮೊನ್ನೆ ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ಒಪ್ಪಂದ ಆಯಿತು. ಎಲ್ಲ ದೇಶಗಳು ನಿರಾಳವಾಗಿತ್ತು. 3 ದಿನಗಳ ನಿರಂತರ ಯುದ್ಧದ ನಡುವೆ ಪುನಃ ಸ್ವಲ್ಪ ಶಾಂತ ಆದ ಹಾಗಾಯಿತು. ಆದ್ರೆ ರಣೋತ್ಸಾಹ ಪುನಃ ಎದ್ದು ಬಂತು. ಹೋದಯ ಅಂದ್ರೆ ಬಂದೆಯ ಗವಾಕ್ಷಿಯೊಳಗೆ ಅಂತ ಪುನಃ ಈ ಎರಡು ನಾಯಕರನ್ನ ಏನು ಸಂಧಾನದ ಮೇಜಿಗೆ ಕರೆತರುವಲ್ಲಿ ದೇಶದ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಪ್ರಯತ್ನಿಸಿ ಯಶಸ್ವಿ ಆಯಿತು. ಆದ್ರೆ ತಾತ್ಕಾಲಿಕವಾಗಿ ನಿಂತ ಯುದ್ಧ ಪುನೊಂದು ಸುತ್ತಿನ ಸಂಘರ್ಷ ಆರಂಭ ಆಗಿದೆ. ಹಾಗಾಗಿ ಈ ಆತಂಕ ನಮ್ಮ ಮುಂದೆ ಇದೆ. ನಿಮ್ಗೆಲ್ಲ ಗೊತ್ತಿದೆ ನೋಡಿ, ಇತ್ತೀಚಿನ ಸಮಸ್ಯೆಗಳು ನೂರಾರು. ಐರೋಪ್ಯ ಜಗತ್ತು ತಾಪಮಾನ ಹೆಚ್ಚಳದಿಂದ ಜರ್ಜರಿತವಾಗಿದ್ರೆ ಮತ್ತೊಂದೆಡೆ ಭಾರತ ಸಹಿತ ವಿಶ್ವದ ಅನೇಕ ದೇಶಗಳಲ್ಲಿ ಇವತ್ತು ಮಳೆಯ ಕೊರತೆಯನ್ನು ಎದುರಿಸ್ತಾ ಇದ್ದೇವೆ. ಈ ಎಲ್ಲ ಅಕಾಲ ಪರಿಸ್ಥಿತಿಯಲ್ಲಿ ಹವಾಮಾನ ವೈಪರೀತ್ಯಗಳ ಸಂಕಷ್ಟಗಳ ನಡುವೆ ಇಂಥ ಒಂದು ಸಂಘರ್ಷ ಬಂದ್ರೆ ಇಡೀ ಜಗತ್ತು ವೇಲವೇಲನ್ನು ಒದ್ದಾಡೋದ್ರಲ್ಲಿ ಸಂದೇಹವೇ ಇಲ್ಲ.
3: ಈಗ ಹೇಳಿದ್ರಿ ಸರ್, ಈ ಯುದ್ಧ ಈಗಿನದಲ್ಲ, ತುಂಬಾ ಹಿಂದಿನಿಂದನೂ ಇದ್ದಂತ ಯುದ್ಧ ಅಂತೇಳಿ. ಸೊ ಇತ್ತೀಚೆಗೆ ಅಂತ ಬೆಳವಣಿಗೆಗಳು ಏನಾಯ್ತು ಸರ್, ಇವರು ಮತ್ತೆ ಮುಖಾಮುಖಿ ಬಂದು ಯುದ್ಧ ಮಾಡುವಂತದ್ದು?
4: ಅದೇ ನಾನು ಮೊದಲು ಹೇಳಿದ್ದಲ್ಲ, ಈ ಸಂಘರ್ಷಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿ ಇಲ್ಲ. ಈ ಇದಕ್ಕೆ ಅನೇಕ ಐತಿಹಾಸಿಕ, ರಾಜಕೀಯ, ಧಾರ್ಮಿಕ, ಭದ್ರತಾ ಅಂಶಗಳು ಇದೆ. ಮೊದಲನೇದಾಗಿ ಹೇಳುತ್ತಿದ್ರೆ, ನಾನು ಹೇಳಿದೆ 1979 ಇರಾನ್ ಇಸ್ಲಾಮಿಕ ಕ್ರಾಂತಿಯ ನಂತರ ಇರಾನ್ ಇಸ್ರೇಲ್ ಅನ್ನು ಮಾನ್ಯ ರಾಷ್ಟ್ರವೆಂದು ಒಪ್ಪಲಿಲ್ಲ, ಅದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಿತ್ತು ಮೊದಲನೇದಾಗಿ. ಎರಡನೇದಾಗಿ ಇರಾನ್ ಪರಮಾಣು ಕಾರ್ಯಕ್ರಮ, ಇರಾನಿನ ಪರಮಾಣು ಕಾರ್ಯಕ್ರಮ, ಅದಕ್ಕೂ ತಾನು ಬಲಿಷ್ಠ ರಾಷ್ಟ್ರ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ತಾನು ಪರಮಾಣು ಕಾರ್ಯಕ್ರಮವನ್ನ ಚಟುವಟಿಕೆಗಳನ್ನ ನಾನು ಶಾಂತಿಯುತ ಉದ್ದೇಶಗಳಿಗೆ ಬಳಸ್ತೇನೆ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಅದಕ್ಕೆ ಅನಿಸಿತು, ಇದು ಭವಿಷ್ಯದಲ್ಲಿ ಅಣ್ವಸ್ತ್ರ ನಿರ್ಮಾಣಕ್ಕೆ ಕಾರಣವಾಗಬಹುದು ಎನ್ನುವ ಆತಂಕ. ಮೂರನೇದಾಗಿ ಈ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ಯಾಕೆ ಅಂತ ಹೇಳಿದ್ರೆ, ಪ್ರಾದೇಶಿಕ ಪ್ರಭಾವಕ್ಕಾಗಿ, ನಾನ್ ಯಾರು ಹೆಚ್ಚು, ಈ ಮಧ್ಯಪ್ರಾಚ್ಯದಲ್ಲಿ ನಾನೇ ದೊಡ್ಡನಾಗಬೇಕು ಎನ್ನುವ ಸ್ಪರ್ಧೆ ಈ ಸಂಘರ್ಷವನ್ನ ಹೆಚ್ಚಿಸಿದೆ. ಇನ್ನೊಂದು ಹೇಳುದಿದ್ರೆ, ಪರೋಕ್ಷ ಸಂಘರ್ಷಗಳು ಹಲವು ವರ್ಷಗಳಿಂದ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಬಂದಿದೆ. ಆದ್ರೆ ಇವುಗಳು ಪ್ರಾದೇಶಿಕ ಗುಂಪುಗಳ ಮೂಲಕ ಪರಸ್ಪರ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ್ದವು. ಇದರಿಂದ ಉದ್ವಿಗ್ನತೆ ನಿರಂತರವಾಗಿ ಜಾಸ್ತಿ ಆಯಿತು. ಈ ಸಂಘರ್ಷ ಕೇವಲ ಧಾರ್ಮಿಕ ಭಿನ್ನಾಭಿಪ್ರಾಯದ ವಿಷಯ ಅಲ್ಲ, ರಾಷ್ಟ್ರೀಯ ಭದ್ರತೆ, ಪ್ರಾದೇಶಿಕ ಪ್ರಭಾವ, ಪರಮಾಣು ನೀತಿ ಮತ್ತು ದೀರ್ಘಕಾಲದ ರಾಜಕೀಯ ಅವಿಶ್ವಾಸ, ಅವುಗಳ ನಡುವೆ ವಿಶ್ವಾಸ ಇಲ್ಲ, ಈ ಎಲ್ಲ ಅಂಶ ಒಟ್ಟಾರೆಯಾಗಿ ಇವತ್ತು ಯುದ್ಧದ ಹಾದಿಯನ್ನ ನಾವು ನೋಡ್ತಾ ಇದ್ದೇವೆ.
3: ಸರ್, ಈಗ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್?
4: ನೋಡಿ, ಯುದ್ಧದ ಲಕ್ಷಣಗಳು ಮೊನ್ನೆ ಕಡಿಮೆ ಆಗ್ತದೆ, ಯಾಕಂದ್ರೆ ಶಾಂತಿ ಸಂಧಾನ ಒಪ್ಪಂದಕ್ಕೆ ಆದೇಶಗಳು ಬಂತು. ನಮ್ಗೆ ಬಹಳ ಖುಷಿ ಆಯ್ತು. ಪುನಃ ಕ್ಷಿಪಣಿ ದಾಳಿ ಆರಂಭ ಆಯ್ತು, ಪುನಃ ಹೊರ್ಮುಜ್ ಜಲಸಂಧಿಯನ್ನ ಏನು ಅಲ್ಲಿ ತಗಾದೆಯನ್ನ ತೆಗೆಯಿತು. ಪ್ರಸ್ತುತ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಉದ್ವಿಗ್ನತೆ ಇನ್ನೂ ಶಮನಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎರಡೂ ದೇಶಗಳು ತಮ್ಮ ಭದ್ರತಾ ಸಿದ್ಧತೆಯನ್ನು ಮುಂದುವರಿಸಿವೆ. ದೊಡ್ಡ ಪ್ರಮಾಣದ ನೇರ ಯುದ್ಧ ಸದ್ಯ ನಡೆಯುತ್ತಿಲ್ಲವಾದರೂ ಕೂಡ ಕ್ಷಿಪಣಿ ದಾಳಿ ಇದೆ. ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿದೆ. ನನ್ನ ಲೆಕ್ಕದಲ್ಲಿ ಸಂಘರ್ಷ ಕಡಿಮೆಯಾಗುವ ಲಕ್ಷಣಗಳು ಕಾಣುವುದಿಲ್ಲ, ಯಾಕಂದ್ರೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ರಾಜತಾಂತ್ರಿಕಗಳ ಮೂಲಕ ಉದ್ವಿಗ್ನತೆ ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ನಮ್ಗೆ ಗೊತ್ತಿದೆ. ಯಾವ ದೇಶಕ್ಕೆ ಕೂಡ ದೀರ್ಘಕಾಲದ ಯುದ್ಧದಿಂದ ಯಾವುದೇ ಲಾಭ ಆಗುವುದಿಲ್ಲ. ಇದರಿಂದ ಮಾನವೀಯ ಮತ್ತು ಆರ್ಥಿಕ ನಷ್ಟ ಆಗ್ತದೆ ಅನ್ನೋದು ಎರಡೂ ಎಲ್ಲಾ ದೇಶಗಳಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಒಂದು ಕಡೆಯಲ್ಲಿ ಕ್ಷಿಪಣಿ ದಾಳಿ, ಒಂದು ಬದಿಯಲ್ಲಿ ಗಡಿ ಉದ್ವಿಗ್ನತೆ, ಕೆಲವೊಮ್ಮೆ ತಪ್ಪು ಲೆಕ್ಕಾಚಾರ ನಡೆದರೆ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಇದೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯನ್ನ ಎಚ್ಚರಿಕೆಯ ಶಾಂತಿ ಅಂತ ಹೇಳಬಹುದು. ಏನೋ ಒಂದು ರೀತಿ ಶಾಂತಿ ಆಗಬಹುದು ಅನ್ನುವ ಆಶೆ ನಮಗಿದೆ, ಆದರೆ ಇದು ಎಚ್ಚರಿಕೆಯ ಶಾಂತಿ. ಯಾಕಂದ್ರೆ ಯುದ್ಧದ ತೀವ್ರತೆ ಒಂದು ಕಡೆ ಕಡಿಮೆಯಾದಂತೆ ಅನ್ನಿಸಿದರೂ ಕೂಡ ಉದ್ವಿಗ್ನತೆ ಸಂಪೂರ್ಣವಾಗಿ ಕೊನೆಗೊಂಡಿಲ್ಲ. ಮುಂದಿನ ಬೆಳವಣಿಗೆಗಳು, ರಾಜತಾಂತ್ರಿಕಗಳು, ಎರಡೂ ದೇಶಗಳ ನಿರ್ಧಾರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಮಧ್ಯಸ್ಥಿಕೆಯನ್ನು ಅವಲಂಬಿಸಿದೆ ಅಂತ ನನ್ನ ಅಭಿಪ್ರಾಯ. ಈ ಸಂಘರ್ಷ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರೆ ನಾವು ತಲೆಬಿಸಿ ಮಾಡಬೇಕಾಗಿರಲಿಲ್ಲ. ಆದರೆ ವಾಸ್ತವದಲ್ಲಿ ಇದರ ಪರಿಣಾಮ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ತಲುಪುವ ಸಾಧ್ಯತೆಗಳಿವೆ. ನೋಡಿ, ಮೊದಲನೆಯದಾಗಿ ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಮತ್ತು ಅನಿಲ ಪೂರೈಕೆಯ ಪ್ರಮುಖ ಕೇಂದ್ರ ಆಗಿದೆ. ಇಲ್ಲಿ ಸಂಘರ್ಷ ಆರಂಭ ಆದ್ರೆ ಏನಾಗುತ್ತೆ, ತೈಲದ ಬೆಲೆ ಏರಬಹುದು. ಅದರ ಪರಿಣಾಮವಾಗಿ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿಯಾಗಿ ಸಾರಿಗೆ ವೆಚ್ಚ, ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು. ಎರಡನೇದಾಗಿ ಅಮೆರಿಕ ಸೇರಿದಂತೆ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಆ ಪ್ರದೇಶದಲ್ಲಿ ತಮ್ಮದೇ ಆದ ಭದ್ರತಾ ಮತ್ತು ರಾಜಕೀಯ ಹಿತಾಸಕ್ತಿಗಳಿವೆ. ಅದರಿಂದ ಪರಿಸ್ಥಿತಿ ಹದಗೆಟ್ಟರೆ ಅವುಗಳು ನೇರವಾಗಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಇದೆ. ಇನ್ನೂ ಒಂದು ಅಂಶ ಇದೆ, ಈ ಜಾಗತಿಕ ವ್ಯಾಪಾರ ಮಾರ್ಗ ಅಂದ್ರೆ ಸಮುದ್ರ ಸಾರಿಗೆ, ಅದರೊಟ್ಟಿಗೆ ಹೂಡಿಕೆ, ಅದರೊಟ್ಟಿಗೆ ಷೇರು ಮಾರುಕಟ್ಟೆಯ ಮೇಲೆ ಕೂಡ ಇದು ದೊಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಆದ್ರಿಂದಾಗಿ ಆರ್ಥಿಕ ಒತ್ತಡಗಳು ಎದುರಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಇದು ಎರಡು ದೇಶಗಳ ನಡುವಿನ ಸಂಘರ್ಷ ಅಲ್ವೇ ಅಲ್ಲ, ಇದು ಜಾಗತಿಕ ಆರ್ಥಿಕತೆ, ಇಂಧನ ಭದ್ರತೆ, ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಪರಿಣಾಮ ಬೀರಬಲ್ಲಂತಹ, ಈಗ ಮಾತ್ರ ಅಲ್ಲ ದೂರಗಾಮಿ ಪರಿಣಾಮ ಬೀರಬಲ್ಲಂತಹ ಘಟನೆ ಅಂತ ನನ್ನ ಅಭಿಪ್ರಾಯ.
3: ಸರಿಯಾಗಿ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಇರಾನ್ ಅಂತ ಹೇಳಿದ್ರೆ ಎಲ್ಲಾ ದೇಶಗಳಿಂದಾನು ಕನೆಕ್ಟ್ ಇಲ್ಲ. ಸೊ ದೂರದ ಯಾವುದೋ ಒಂದು ಮೂಲೆಯಲ್ಲಿರೋ ದೇಶದಲ್ಲಿ ಯುದ್ಧ ಆದ್ರೆ ಇಡೀ ಜಗತ್ತಿನ ಆರ್ಥಿಕತೆ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ.
4: ಬಹಳ ಒಳ್ಳೆಯ ಪ್ರಶ್ನೆ, ಇದು ಅರ್ಥಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂತ ಪ್ರಶ್ನೆ. ನೋಡಿ, ಎಲ್ಲೋ ಮಧ್ಯಪ್ರಾಚ್ಯ ಎಲ್ಲೋ ಇದೆ, ನಾವೆಲ್ಲೋ ಇದ್ದೇವೆ, ನಮ್ಗೇನಾಗ್ತದೆ ಅಂತ ತಿಳ್ಕೊಂಡ್ರೆ ನೋಡಿ, ಇವತ್ತು ಜಗತ್ತು ಪರಸ್ಪರ ಅವಲಂಬಿತ ಆರ್ಥಿಕ ವ್ಯವಸ್ಥೆ. ಒಂದು ಕಾಲದಲ್ಲಿ ಪ್ರತಿಯೊಂದು ದೇಶ ಕೂಡ ಆರ್ಥಿಕವಾಗಿ ನಾನು ಸ್ವತಂತ್ರನಾಗಬೇಕು ಅಂತ ತಿಳ್ಕೊಂಡ ಕಾಲ. ಆದ್ರೆ ಇವತ್ತು ಜಗತ್ತು ಸಣ್ಣ ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ಪರಸ್ಪರ ಅವಲಂಬನೆ ಎರಡು ಎಲ್ಲಾ ದೇಶಗಳ ನಡುವೆ ಇದೆ. ನೋಡಿ, ಇದು ಹೇಗಂತ ಹೇಳಿದ್ರೆ, ಯುದ್ಧ ಆದಾಗ ಏನಾಗ್ತದೆ, ತೈಲ ಮತ್ತು ಇಂಧನದ ಬೆಲೆ ಜಾಸ್ತಿ ಆಗ್ತದೆ. ಅಲ್ಲಿ ಸಂಘರ್ಷ ಆದಾಗ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗ್ತದೆ. ಅಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ ತಕ್ಷಣ, ಆರಂಭ ಆದ ತಕ್ಷಣ ತೈಲ ಪೂರೈಕೆ ಅಡಚಣೆ ಆಗಬಹುದು ಅನ್ನುವ ಭಯದಿಂದ ನಾನು 1 ಲೀಟರ್ ಡೀಸೆಲ್ ಹಾಕುವ ಟ್ಯಾಂಕಿ ಫುಲ್ ಮಾಡ್ತೇನೆ. ಅದರಿಂದ ಏನಾಗುತ್ತೆ, ಈ ಭಯದಿಂದಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುವಂತದ್ದು. ಎರಡನೇದಾಗಿ ಸಮುದ್ರ ಮತ್ತು ವಾಯುಯಾನದ ವೆಚ್ಚ ಜಾಸ್ತಿ ಆಗ್ತದೆ. ಈ ಸಂಘರ್ಷ ಆದ ತಕ್ಷಣ ಆ ದಾರಿ ಇಲ್ಲ, ಬೇರೆ ದಾರಿಯಲ್ಲಿ ಹೋಗಬೇಕು. ಹಾಗಾಗಿ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ಯುದ್ಧದ ಪ್ರದೇಶವನ್ನು ನಾವು ತಪ್ಪಿಸಿಕೊಂಡು ವಸ್ತುಗಳನ್ನು ತರಬೇಕಾಗುತ್ತೆ. ಹಾಗಾಗಿ ಒಂದು ವಿಳಂಬ ಆಗಬಹುದು, ವೆಚ್ಚ ಜಾಸ್ತಿ ಆಗಬಹುದು. ಮತ್ತೊಂದು ನೋಡಿ, ನಾವು ಈ ಅರ್ಥಶಾಸ್ತ್ರದಲ್ಲಿ ಹೇಳ್ತೇವೆ, ಈ ಜಾಗತಿಕ ವ್ಯಾಪಾರ ಮತ್ತು ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಅಂತ, ಇದು ಅಸ್ತವ್ಯಸ್ತ ಆಗುತ್ತೆ. ನಮಗೆ ಬರಬೇಕಾದ್ದು ಬರುವ ದಾರಿಯಲ್ಲಿ ಬರದೆ ಇನ್ನೊಂದು ದಾರಿಯಲ್ಲಿ ಬಂದ್ರೆ ಖರ್ಚು ಜಾಸ್ತಿ, ವಿಳಂಬ ಆಗುತ್ತೆ. ಅದರೊಂದಿಗೆ ನಮಗೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಕಾದ ಕಚ್ಚಾ ವಸ್ತು ಬೇಕಾದ ಸಮಯದಲ್ಲಿ ಸಿಗದೇ ಇದ್ದಾಗ ನಮಗೆ ಭಯ ಆಗುತ್ತೆ, ಆರ್ಟಿಫಿಷಿಯಲ್ ಸ್ಕಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇದರೊಂದಿಗೆ ನಾಲ್ಕನೆಯದಾಗಿ ನಾವು ಭಯ ಪಡುವಂತ ವಿಚಾರ ಏನಂದ್ರೆ ಹಣದುಬ್ಬರ ಆಗಿಬಿಡುತ್ತೆ. ಸಾರಿಗೆ ವೆಚ್ಚ, ಡೀಸೆಲ್ ಬೆಲೆ ಹೆಚ್ಚಾದ್ರೆ ಹೆಚ್ಚಾಗ್ಲಿ ಅಂತ ಹೇಳಿದ್ರೆ ಅದರೊಟ್ಟಿಗೆ ಎಲ್ಲಾ ವಸ್ತುಗಳು, ಇಡೀ ಮಾರುಕಟ್ಟೆಯ ಎಲ್ಲಾ ವಸ್ತುಗಳ ಬೆಲೆಗಳು ಸಾರಿಗೆ ವೆಚ್ಚ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಅವಲಂಬಿಸಿದೆ. ಸೊ ಸಹಜವಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅಗತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಓ ಇನ್ನು ನಮ್ಗೆ ಭವಿಷ್ಯ ಕಡಿಮೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಹೂಡಿಕೆಯಲ್ಲಿ ಕೂಡ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಷೇರು ಮಾರುಕಟ್ಟೆ ಕುಸಿಯುತ್ತದೆ. ನೀವೊಂದು ಕಳೆದ ಒಂದು ತಿಂಗಳಲ್ಲಿ ನೋಡಿದ್ರೆ ಷೇರು ಮಾರುಕಟ್ಟೆ ಕುಸಿಯುವುದನ್ನು ನಾವು ಕಾಣ್ತೇವೆ. ಅಲ್ಲಿ ತಲ್ಲಣವನ್ನ ಕಾಣ್ತೇವೆ, ಆತಂಕವನ್ನ ಕಾಣ್ತೇವೆ, ಏರಿಳಿತಗಳನ್ನ ಕಾಣ್ತೇವೆ. ಯಾಕಂದ್ರೆ ಹೂಡಿಕೆದಾರರಿಗೆ ಒಂದು ರೀತಿಯ ಅನಿಶ್ಚಿತತೆ ಇದೆ, ಅಲ್ಲಿ ಯಾವುದೇ ಒಂದು ಸರ್ಟೇನಿಟಿ ಇಲ್ಲ. ಹಾಗಾಗಿ ಹೂಡಿಕೆದಾರರು ಎಚ್ಚರಿಕೆಯ ನಿಲುವನ್ನ ತಾಳ್ತಾರೆ. ಇದರಿಂದ ಈ ಯುದ್ಧ ಕೇವಲ 2 ರಾಷ್ಟ್ರಗಳಿಗೋ 4 ರಾಷ್ಟ್ರಗಳಿಗೋ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಇದು ಇಂದು ವಿಶ್ವ ಹಳ್ಳಿ ಅಂತಾದ್ರಿಂದ ಇವತ್ತು ಇಡೀ ವಿಶ್ವದ ಸಮಸ್ಯೆ ಆಗಿದೆ ಅನ್ನೋದು ಕಟು ಸತ್ಯ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಮಾಡಬೇಕಾಗಿದೆ.
3: ಹಾರ್ಮೋಸ್ ಜಲಸಂಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್, ಈ ಹಾರ್ಮೋಸ್ ಜಲಸಂಧಿನ ತಡೆದ್ರೆ ಅಥವಾ ಹಾರ್ಮೋಸ್ ಜಲಸಂಧಿ ಬಂದಾದ್ರೆ ಇಡೀ ಜಗತ್ತಿಗೆ ಯಾಕೆ ವ್ಯಾಪಾರದಲ್ಲಿ ಅಷ್ಟೊಂದು ತೊಂದರೆ ಆಗ್ತಿದೆ, ಅದು ಯಾಕೆ ಅಷ್ಟೊಂದು ಮಹತ್ವವನ್ನು ವಹಿಸ್ತಾ ಇದೆ?
4: ನೋಡಿ, ಹಾರ್ಮೋಸ್ ಜಲಸಂಧಿ ಒಂದು ಆಯಕಟ್ಟಿನ ಜಾಗದಲ್ಲಿದೆ. ಅದು ಒಂದು ರೀತಿಯಲ್ಲಿ ಇಡೀ ಜಾಗತಿಕ ಆರ್ಥಿಕತೆಯ ಜೀವನಾಡಿ ಅಂತ ನಾವು ಹೇಳಬಹುದು. ಇವತ್ತು ನೋಡಿ, ಡೀಸೆಲ್ ಪೆಟ್ರೋಲ್ ಇಲ್ಲದ ಜಗತ್ತನ್ನು ಉಳಿಸಿಕೊಳ್ಳಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಈ ಜಲಸಂಧಿ ಕೊಲ್ಲಿ, ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ಸಂಪರ್ಕಿಸುವ ಒಂದು ಕಿರಿದಾದ ದಾರಿ, ಕಿರಿದಾದ ಮಾರ್ಗ. ಈ ಮಾರ್ಗದ ಮೂಲಕ ಸೌದಿ ಅರೇಬಿಯಾ ಇರಬಹುದು, ಇರಾಕ್, ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು ಸೇರಿದಂತೆ ಹಲವು ದೇಶಗಳಿಂದ ರಫ್ತು ಆಗುವಂತಹ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ವಿವಿಧ ದೇಶಗಳಿಗೆ ಇದೇ ಜಲಸಂಧಿಯ ಮೂಲಕ ಹಾದು ಹೋಗ್ತದೆ. ಸೊ ಜಗತ್ತಿನ ಸಮುದ್ರ ಮಾರ್ಗದ ಮೂಲಕ ಸಾಗುವ ಕಚ್ಚಾ ತೈಲದಲ್ಲಿ ಸುಮಾರು 1/5 ಇದೇ ಜಲಸಂಧಿಯ ಮೂಲಕ ಹೋಗ್ತದೆ. ಅಂದ್ರೆ ಇಡೀ ವಿಶ್ವದ 20% ತೈಲ ಈ ಜಲಸಂಧಿಯ ಮೂಲಕವೇ ಹಾದು ಹೋಗ್ತದೆ. ಹಾಗಾದ್ರೆ ಅದರಿಂದ ಇಲ್ಲೆಲ್ಲಾದರೂ ಅಡಚಣೆ ಉಂಟಾದ್ರೆ ಜಾಗತಿಕ ತೈಲ ಪೂರೈಕೆ ಮೇಲೆ ತಕ್ಷಣ ಕೆಟ್ಟ ಪರಿಣಾಮ ಬೀಳ್ತದೆ. ಹಾಗಾಗಿ ಈ ಹೋರ್ಮುಜ್ ಜಲಸಂಧಿಯ ಮಹತ್ವ ಕೇವಲ ಭೌಗೋಳಿಕವಾಗಿ ಅಲ್ಲ, ಅದು ಜಾಗತಿಕ ಇಂಧನದ ಭದ್ರತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿಶ್ವ ಆರ್ಥಿಕತೆ ಸ್ಥಿರತೆ ಈ ಹೋರ್ಮುಜ್ ಜಲಸಂಧಿ ಆರೋಗ್ಯವಾಗಿದ್ರೆ, ಏನು ಅಡಚಣೆ ಆಗದೇ ಇದ್ರೆ ಆಗ್ತದೆ. ಇಲ್ಲದಿದ್ರೆ ಇಡೀ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಹಾಗಾಗಿ ಇಡೀ ಜಗತ್ತು ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.
3: ಈ ಜಲಸಂಧಿಯಲ್ಲಿ 20% ಪೆಟ್ರೋಲ್ ಬರುತ್ತೆ ಅಂತ ಹೇಳಿದ್ರಿ ಸರ್, ಜಗತ್ತಿನ 20% ಕ್ರೂಡ್ ಆಯಿಲ್.
4: ಹೌದು.
3: ಸೊ ಈಗ ಒಂದು ವೇಳೆ ಈ ಹಾರ್ಮೋಸ್ ಜಲಸಂಧಿ ಬಂದಾಯ್ತು, ಬಂದಾದ ತಕ್ಷಣ ಇಂಡಿಯಾದಲ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಏಕಾಏಕಿ ಜಾಸ್ತಿ ಆಗಿಬಿಡುತ್ತೆ ಸರ್, ಅದರಿಂದ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ?
4: ನೋಡಿ, ನಾವು ಅರ್ಥಶಾಸ್ತ್ರದಲ್ಲಿ ನೀವು ಕೇಳಿದ ಪ್ರಶ್ನೆ ಬಹಳ ಸಮಂಜಸವಾದ. ಅಲ್ಲೊಂದು ಪೆಟ್ರೋಲ್ ನ ಬೆಲೆ ಅಥವಾ ಹಾರ್ಮೋಸ್ ಜಲಸಂಧಿಯಲ್ಲಿ ಅಡಚಣೆ ಆದ ತಕ್ಷಣ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಕ್ರೂಡ್ ಆಯಿಲ್ನ ಬೆಲೆ ಯಾಕೆ ಜಾಸ್ತಿ ಆಗ್ತದೆ, ಇದು ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ತತ್ವಕ್ಕೆ ಸಂಬಂಧಿಸಿದೆ. ಮಾರ್ಕೆಟ್ ಡಿಮಾಂಡ್ ಅಂಡ್ ಮಾರ್ಕೆಟ್ ಸಪ್ಲೈ ಅಂತ ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ, ಹೋರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ ಬಹುಪಾಲು ಕಚ್ಚಾ ತೈಲ ಸಾಕ್ತದೆ. ಅಲ್ಲಿ ಯುದ್ಧ, ದಾಳಿ, ಹಡಗು ಸಂಚಾರಕ್ಕೆ ಅಡಚಣೆ ಏನಾದರೂ ಆದ್ರೆ ತೈಲ ಪೂರೈಕೆ ಕಡಿಮೆಯಾಗಬಹುದು ಎನ್ನುವ ಆತಂಕ ಇಡೀ ಜಗತ್ತಿನಲ್ಲಿ ಮೂಡಿ ಬರ್ತದೆ. ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಬೆಲೆ ಏರಿಕೆಯಾಗಬೇಕಾದ್ರೆ ನಿಜವಾಗಿಯೂ ತೈಲ ಪೂರೈಕೆ ನಿಲ್ಲಬೇಕು ಅಂತ ಹೇಳಿಲ್ಲ, ನಿಲ್ಲುವ ಸಾಧ್ಯತೆಯ ಭಯವೇ ಸಾಕು. ಹೀಗಾಗಿರುವಂತದಷ್ಟೇ, ಭವಿಷ್ಯದಲ್ಲಿ ತೈಲ ಕೊರತೆಯಾಗ್ತದೆ ಎಂಬ ನಿರೀಕ್ಷೆಯಿಂದ ಖರೀದಿದಾರರು ಮತ್ತು ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಕೊಂಡುಕೊಳ್ತಾ ಇದ್ದಾರೆ, ಖರೀದಿಸಲು ಮುಂದಾಗ್ತಾ ಇದ್ದಾರೆ. ಇದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ, ಬೆಲೆ ಏರ್ಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಇದರ ಜೊತೆಗೆ ಯುದ್ಧದ ಸಮಯದಲ್ಲಿ ಹಡಗುಗಳ ವಿಮೆ, ಭದ್ರತೆ, ಸಾಗಾಣಿಕೆ ವೆಚ್ಚ ಇದೆಲ್ಲ ಜಾಸ್ತಿಯಾಗಿ ಸಹಜವಾಗಿ ತೈಲದ ಬೆಲೆ ಜಾಸ್ತಿ ಆಗ್ತದೆ. ಇದನ್ನು ನೋಡಿ, ಅರ್ಥಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದ ಭಾಷೆಯಲ್ಲಿ ಬಹಳ ಸುಂದರವಾಗಿ ನಾವು ಹೇಳ್ತೇವೆ, ಪ್ರೈಸ್ ಆಫ್ ಅನ್ಸರ್ಟಿನಿಟಿ, ಅಂದ್ರೆ ಅನಿಶ್ಚಿತತೆಯ ಬೆಲೆ ಅಂತ. ಅಂದ್ರೆ ಮಾರುಕಟ್ಟೆಯಲ್ಲಿ ಭಯ ಮತ್ತು ಅನಿಶ್ಚಿತತೆ ಉಂಟಾದಾಗ ಸಹಜವಾಗಿ ಬೆಲೆಗಳು ತಕ್ಷಣ ಪ್ರತಿಕ್ರಿಯಿಸಲಿಕ್ಕೆ ಆರಂಭಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಬೆಲೆಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಉದ್ವಿಗ್ನತೆ ಆರಂಭ ಆದ್ರೆ ಅದರ ಪರಿಣಾಮ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗದೆ ವಿಶ್ವದಾದ್ಯಂತ ಅದರ ಪರಿಣಾಮ ಬೀರಿ ಸಾಮಾನ್ಯ ಜನ ಕೂಡ ತೈಲ ಬೆಲೆಯ ಬಿಸಿಯನ್ನು ಅನುಭವಿಸುವ ಹಾಗೆ ಆಗ್ತದೆ.
3: ಈಗ ಪೆಟ್ರೋಲ್ ಅಥವಾ ಡೀಸೆಲ್ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಸರ್, ಸೊ ಅದು ಜಾಸ್ತಿ ಆದಾಗ ಈ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ, ಅದು ಎಲ್ಲಾ ಕಡೆನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸರ್, ಹಣದುಬ್ಬರ. ಸೊ ತೈಲ ಬೆಲೆಗೂ ಮತ್ತೆ ಈ ಹಣದುಬ್ಬರಕ್ಕೂ ಏನ್ ಸಂಬಂಧ?
4: ನಾನು ಮೊದಲೇ ಹೇಳಿದ್ದೇನೆ, ನಮ್ಗೆಲ್ಲ ಗೊತ್ತಿದೆ, ತೈಲ ಇಲ್ಲದ ಜಗತ್ತನ್ನ ನಮ್ಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ತೈಲ ಬೇಕು. ತೈಲದುಬ್ಬರ ಅಥವಾ ತೈಲದ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಇನ್ಫ್ಲೇಷನ್ ಇದರ ನಡುವೆ ಬಹಳ ನೇರವಾದ ಸಂಬಂಧ ಇದೆ. ಯಾಕಂದ್ರೆ ತೈಲ ಅಂದ್ರೆ ಕೇವಲ ವಾಹನಗಳಿಗೆ ಬಳಸುವ ಇಂಧನ ಅಲ್ಲ, ಅದು ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಚಲಿಸುವಂತೆ ಮಾಡುವ ಪ್ರಮುಖ ಸಂಪನ್ಮೂಲ. ನಾವೆಲ್ಲೋ ಒಂದು ಕಡೆ ಅದು ಯಂತ್ರಕ್ಕೆ ಚಲನೆಗೆ ಪೆಟ್ರೋಲ್ ಡೀಸೆಲ್ ಬೇಕು ಅಂತ ತಿಳ್ಕೊಳ್ಳುವ ತಪ್ಪು. ಇವತ್ತು ಇಡೀ ಜಗತ್ತಿನ ಆರ್ಥಿಕತೆ ನಡೀಬೇಕಾದ್ರೆ ಅದಕ್ಕೆ ಈ ತೈಲ ಬೇಕು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ, ಲಾರಿ, ಬಸ್, ಬಸ್ಸುಗಳು, ಹಡಗುಗಳು, ವಿಮಾನ ಇಂಧನ ವೆಚ್ಚ ಜಾಸ್ತಿ ಆಗುತ್ತೆ. ಒಮ್ಮೆ ತೈಲ ಬೆಲೆ ಜಾಸ್ತಿ ಆದ್ರೆ ಇದರ ವೆಚ್ಚ ಕೂಡ ಜಾಸ್ತಿ ಆಗ್ತದೆ. ಎರಡನೇದಾಗಿ ಉತ್ಪಾದನಾ ವೆಚ್ಚ, ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳನ್ನು ಚಲಾಯಿಸಲು, ವಿದ್ಯುತ್ ಉತ್ಪಾದನೆಗೆ, ಅನೇಕ ಉತ್ಪನ್ನಗಳಿಗೆ ಈ ತೈಲ ಉತ್ಪನ್ನಗಳು ಬೇಕು. ಹಾಗಾಗಿ ತೈಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ್ರೆ ಸಹಜವಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಮತ್ತು ಮೂರನೇದಾಗಿ ಈ ಹೆಚ್ಚುವರಿ ವೆಚ್ಚ ಆಗ್ತದಲ್ಲ, ಉತ್ಪಾದನೆ ಮಾಡಲಿಕ್ಕೆ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಯಂತ್ರವನ್ನು ನಡೆಸಲು ವೆಚ್ಚ ಜಾಸ್ತಿ ಆಗ್ತದೆ. ಉತ್ಪಾದನೆಗಾರರು ಏನ್ ಮಾಡ್ತಾರೆ, ಸಹಜವಾಗಿ ವೆಚ್ಚ ಜಾಸ್ತಿ ಆದಾಗ ಅವರು ಆ ಬೆಲೆಯನ್ನ ವ್ಯಾಪಾರಿಗಳಿಗೆ ಶಿಫ್ಟ್ ಮಾಡ್ತಾರೆ, ವರ್ಗಾಯಿಸ್ತಾರೆ. ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅವರು ತಕ್ಷಣ ಗ್ರಾಹಕರ ಮೇಲೆ ವರ್ಗಾಯಿಸ್ತಾರೆ. ಯಾರು ಕೂಡ ವೆಚ್ಚ ಜಾಸ್ತಿ ಆದ್ರೆ ಕೊನೆಯದಾಗಿ ಕಷ್ಟಪಡುವುದು ಯಾರು ಅಂತ ಕೇಳಿದ್ರೆ, ಅದರ ಬರ್ಡನ್, ಅದರ ಹೊರೆ ಇರುವುದು ಯಾರಿಗೆ ಕೇಳಿದ್ರೆ, ಜನಸಾಮಾನ್ಯರ ಮೇಲೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ತೈಲವನ್ನ, ಕ್ರೂಡ್ ಆಯಿಲ್ ಅನ್ನ ನಾವು ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ ಕಮಾಡಿಟಿ ಅಂತ ಹೇಳ್ತೇವೆ. ಹಾಗಾಗಿ ತೈಲ ಬೆಲೆ ಏರಿಕೆ ಇಂಧನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆಯ ವೆಚ್ಚವನ್ನ ಜಾಸ್ತಿ ಮಾಡಿ ಹಣದುಬ್ಬರ, ಹಣದುಬ್ಬರ ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಸಹಜವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಹಣದುಬ್ಬರದ ಸರಪಳಿ ಪರಿಣಾಮ ಅಂತ ನಾವು ಹೇಳ್ತೇವೆ. ಅದೇ ಈಗ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಭಯ, ಭಯದಿಂದ ಅನಿಶ್ಚಿತತೆ, ಅನಿಶ್ಚಿತತೆಯಿಂದ ಬೆಲೆ ಜಾಸ್ತಿ ಆಗೋದು, ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಹಣದುಬ್ಬರ.
3: ಸರಿ, ಸಂಘರ್ಷ ಶುರುವಾದಾಗಿನಿಂದ ಈ ವರ್ಲ್ಡ್ ನಲ್ಲಿರುವಂತಹ ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಹೂಡಿಕೆಗಳ ಮೇಲೆ, ಅದ್ರ ಮೇಲೆ ಎಲ್ಲಾ ತುಂಬಾ ಪರಿಣಾಮ ಬೀರ್ತಿದೆ ಸರ್. ಈಗ ನಾವು ಹೂಡಿಕೆಗಳು ಹೆಚ್ಚಿಗೆ ಆಗ್ತಿರೋದು, ಕಡಿಮೆ ಆಗ್ತಿರೋದು, ಅದೆಲ್ಲ ನೋಡ್ತಾ ಇದೀವಿ. ಅದು ಯಾವ ರೀತಿ ಸಂಬಂಧ ಪಡುತ್ತೆ ಸರ್?
4: ಹಿಂದಿನ ಕಾಲದಲ್ಲಿ ಯುದ್ಧ ಅಂತ ಹೇಳಿದ್ರೆ ಅದು ಯುದ್ಧ ಭೂಮಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಇವತ್ತು ಜಗತ್ತು ಅನ್ನೋದು ಒಂದು ಹಳ್ಳಿ ಆಗಿಬಿಟ್ಟಿದೆ ನೋಡಿ, ಮತ್ತೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ. ಆದ್ರಿಂದಾಗಿ ಯುದ್ಧದ ಪರಿಣಾಮ ಇವತ್ತಿನ ದಿನಗಳಲ್ಲಿ, ದಿನಮಾನದಲ್ಲಿ ಯುದ್ಧ ಭೂಮಿಗೆ ಮಾತ್ರ ಸೀಮಿತವಾಗದೆ ಅದು ಹಣಕಾಸು ಮಾರುಕಟ್ಟೆಗೂ ಬಹಳ ವೇಗವಾಗಿ ತಲುಪ್ತಾ ಇದೆ. ನೋಡಿ, ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗ್ತದೆ. ಯುದ್ಧದ ಸುದ್ದಿ ಬಂದಾಗ ಹೂಡಿಕೆದಾರರು ಎಚ್ಚರಿಕೆ ನಿಲುವನ್ನ ತಾಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಷೇರುಗಳನ್ನ ಕೊಂಡುಕೊಳ್ಳುವುದನ್ನ ಮುಂದೂಡ್ತಾರೆ, ಇಲ್ಲ ಷೇರುಗಳ ಬೆಲೆ ಕಡಿಮೆ ಆಗ್ಬಹುದು ಎನ್ನುವ ಭಯದಿಂದ ಮಾರುಕಟ್ಟೆಗೆ ಬಂದು ತಮ್ಮ ಷೇರುಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಸಹಜವಾಗಿ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಕುಸಿಲಿಕ್ಕೆ ಆರಂಭ ಆಗುತ್ತೆ. ಎರಡನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು ಅನ್ನುವ ಭಯ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಎಲ್ಲ ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವಂತದ್ದು ಸಮುದ್ರ ಮಾರ್ಗದಲ್ಲಿ. ಅಲ್ಲಿ ಸಮಸ್ಯೆ ಉಂಟಾದ್ರೆ ಸರಕು ಸಾಗಾಣಿಕೆಯಲ್ಲಿ ವಿಳಂಬ ಆಗುತ್ತೆ, ವೆಚ್ಚ ಜಾಸ್ತಿ ಆಗ್ತದೆ, ಇದರಿಂದ ಆಮದು ರಫ್ತು ವ್ಯವಹಾರಗಳ ವೆಚ್ಚವೂ ಜಾಸ್ತಿ ಆಗ್ತದೆ ಎನ್ನುವುದು ನಮಗೆ ಗೊತ್ತೇ ಇದೆ. ಮತ್ತೆ ನೋಡಿ, ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಭಾರತದ ಷೇರು ಮಾರುಕಟ್ಟೆಯನ್ನು ಕೂಡ ಒಂದು ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆದಾರರು ಕೂಡ ನಿಯಂತ್ರಿಸ್ತಾ ಇದ್ದಾರೆ. ಸೊ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧಗಳು, ಸಂಘರ್ಷಗಳು, ಅನಿಶ್ಚಿತತೆಗಳು ಇದ್ದಾಗ ಅವರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ, ಬಂಡವಾಳ ಹೂಡಲಿಕ್ಕೆ ಬಹಳ ಆಲೋಚನೆ ಮಾಡ್ತಾರೆ. ಆದ್ರಿಂದ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಭಿವೃದ್ಧಿಶೀಲ ದೇಶಗಳಿಗೆ ಯಾವ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಇದೆ, ಅದು ಕಡಿಮೆ ಆಗ್ತಾ ಬರ್ತದೆ. ಮತ್ತು ನಾಲ್ಕನೇದಾಗಿ ನಿಮಗೆ ಗೊತ್ತಿರಬಹುದು, ಈ ಚಿನ್ನ, ಅಮೆರಿಕನ್ ಡಾಲರ್, ಬಾಂಡ್ಗಳು, ಕೆಲವು ಸುರಕ್ಷಿತ ಹೂಡಿಕೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಜನ ಏನ್ ಮಾಡ್ತಾರೆ, ಷೇರುಗಳ ಮಾರುಕಟ್ಟೆ ತಲ್ಲಣ್ಣಾದ ತಕ್ಷಣ ನಾವು ಚಿನ್ನದತ್ತು ನೋಡ್ತೇವೆ, ಚಿನ್ನದ ಬೆಲೆ ಹೇಗೂ ಜಾಸ್ತಿ ಆಗ್ತದಲ್ಲ, ಹಾಗಾಗಿ ಅದನ್ನು ಕೊಂಡುಕೊಳ್ಳಕ್ಕೆ ಆಲೋಚನೆ ಮಾಡ್ತಾರೆ. ಹೀಗಾಗಿ ಯುದ್ಧ, ನೆನಪಿಡಿ, ಕೇವಲ ಸೈನಿಕ ಸಂಘರ್ಷ ಅಲ್ಲ, ಅದು ಹಣಕಾಸು ಮಾರುಕಟ್ಟೆ, ವ್ಯಾಪಾರ, ಹೂಡಿಕೆ, ಕೈಗಾರಿಕೆ, ಉದ್ಯೋಗಿಗಳ ಮೇಲೆ ಕೂಡ ಪರಿಣಾಮ ಬೀರುವಂತಹ ಒಂದು ಘಟನೆ ಆಗಿದೆ. ಹಾಗಾಗಿ ಈ ಒಂದು ಇದನ್ನು ಹೇಗೆ ಸೂತ್ರೀಕರಿಸಬಹುದು ಅಂತ ಹೇಳಿದ್ರೆ, ಸುಂದರವಾಗಿ ಆರ್ಥಿಕ ಸೂತ್ರ ಏನಂತ ಹೇಳಿದ್ರೆ, ಅನಿಶ್ಚಿತತೆ ಹೆಚ್ಚಾದಂತೆ ಹೂಡಿಕೆ ಕಡಿಮೆ ಆಗ್ತದೆ, ಹೂಡಿಕೆ ಕಡಿಮೆಯಾದಂತೆ ಆರ್ಥಿಕ ಬೆಳವಣಿಗೆ ನಿಧಾನವಾಗ್ತದೆ. ಆದ್ರಿಂದ ಜಗತ್ತಿನ ರಾಷ್ಟ್ರಗಳು, ನಮ್ಮೆಲ್ಲ ಹಾರೈಕೆ ಏನಂದ್ರೆ, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ಹುಡುಕಲಿ, ದೊರಕಲಿ ಅಂತ ನಾವು ಆಶಿಸುವಂತದ್ದು.
3: ಸರಿ, ಯುದ್ಧವು ಹಣಕಾಸು ಮಾರುಕಟ್ಟೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಗೆ ಹೇಳಿಕೊಟ್ಟಿದ್ದೀರಿ. ಈ ಸಂದರ್ಶನದ ಮೊದಲ ಎಪಿಸೋಡ್ ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎರಡನೇ ಎಪಿಸೋಡ್ ನಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ

ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಬರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಉದ್ದರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ.
2: ಉಜಿರೆಯ ನೆಲದಿಂದ ಜಪಾನಿನ ಗಗನಕ್ಕೆ ಯಕ್ಷಗಾನದ ಕೀರ್ತಿ ಹಾರಿದೆ.
1: ಸಾಂಸ್ಕೃತಿಕ ನೆಲೆಯಾದ ಉಜಿರೆಯಿಂದ ಆರಂಭವಾದ ಈ ಪಯಣ ಇಂದು ವಿಶ್ವದ ಗಮನ ಸೆಳೆದಿರುವ ಜಪಾನ್ ದೇಶದವರೆಗೆ ತಲುಪಿದೆ. ಇದು ಕೇವಲ ವಿದೇಶ ಪ್ರವಾಸವಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಯಕ್ಷಗಾನದ ವೈಭವವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ ಹೆಮ್ಮೆಯ ಪಯಣ. ಹೌದು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರುವ ಈ ತಂಡ ಜಪಾನ್ನಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ಕಾಲೇಜಿನ ಹೆಸರನ್ನ ಮತ್ತಷ್ಟು ಎತ್ತರಕ್ಕೇರಿಸಿದೆ. ಈ ಸಾಧನೆ ಕಾಲೇಜಿಗೆ ಮಾತ್ರವಲ್ಲ, ನಮ್ಮ ಊರು, ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವೂ ಹೌದು. ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಪಾನ್ ಪ್ರವಾಸದ ಅನುಭವಗಳು, ಅಲ್ಲಿನ ಸಂಸ್ಕೃತಿ, ಜನರ ಆತಿಥ್ಯ, ಯಕ್ಷಗಾನಕ್ಕೆ ದೊರೆತ ಮೆಚ್ಚುಗೆ ಹಾಗೂ ಈ ಪಯಣದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ರೇಡಿಯೋ ನಿನಾದ 90.4 FM ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ SDM ಕಾಲೇಜಿನ ವಾಣಿಜ್ಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಾಲಿನಿ ಅಂಚನ್ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ ಸರ್.
1: ಅದೇ ರೀತಿ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ದ್ವಿತೀಯ BA ವಿದ್ಯಾರ್ಥಿನಿ ಸಂಜನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ ಸರ್.
1: ಅದೇ ರೀತಿ SDM ಕಾಲೇಜಿನ ತೃತೀಯ BCOM ವಿದ್ಯಾರ್ಥಿನಿ ಸಿಂಚನಾ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ ಸರ್.
1: ಉಜಿರೆಯಿಂದ ಜಪಾನ್ ವರೆಗೆ ಸಾಗಿದ ಈ ಸಾಂಸ್ಕೃತಿಕ ಪಯಣದ ಅನುಭವಗಳನ್ನ ಅವರ ಮಾತಲ್ಲೇ ಕೇಳೋಣ.

0: ಹಾಗಾಗಿ ನಮ್ಮ ಮಲಿನ್ ಮೇಡಮ್ ಅವರಿಗೆ ಜಪಾನಿಗೆ ಹೋಗುವ ಅವಕಾಶ ಹೇಗೆ ಸಿಕ್ಕಿತು, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಜಪಾನಿಗೆ ಹೋಗ್ಬೇಕು ಅನ್ನುವ ಒಂದು ಮಾಹಿತಿಯನ್ನು ನನಗೆ ಮೊತ್ತ ಮೊದಲಾಗಿ ನೀಡಿದವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ವಿಶ್ವನಾಥ್ ಸರ್. ಇವರು ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನನಗಿಂತ ಮುಂಚೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಾದ ಸಂಜನಾ ಮತ್ತೆ ಸಿಂಚನಾ ಇವರು ಆಯ್ಕೆಯಾಗಿದ್ರು. ಸಿಂಚನ ಅವರು ಭಾಗವತಿಕೆಗೆ, ಸಂಜನ ಅವರು ಡಾಕ್ಯುಮೆಂಟೇಷನ್ಗೆ ಅನ್ನುವ ನೆಲೆಯಲ್ಲಿ ಅವರು ಆಯ್ಕೆಯಾಗಿದ್ರು. ಆದ್ರೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ಸಂಸ್ಕೃತಿ ಏನಂದ್ರೆ, ಅಥವಾ ಪರಂಪರೆ ಏನಂದ್ರೆ, ನಮ್ಮ ಕಾಲೇಜಿನಿಂದ ಯಾವುದೇ ವಿದ್ಯಾರ್ಥಿಗಳನ್ನ ಯಾವುದೇ ಸ್ಪರ್ಧೆಗಾಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ನಮ್ಮ ಕಾಲೇಜಿನಿಂದ ಕಳಿಸಿಕೊಡುವಾಗ ಅಲ್ಲಿ ಒಬ್ರು ಉಪನ್ಯಾಸಕರು ಇರಲೇಬೇಕು. ಇದು ಒಂದು ಕಾರಣ. ಎರಡನೇದೇನಂತ ಹೇಳಿದ್ರೆ, ಆಯ್ಕೆಗೊಂಡಂತಹ ವಿದ್ಯಾರ್ಥಿನಿಯರ ಹೆತ್ತವರು ಕೂಡ ಯಾರಾದ್ರೂ ಅಲ್ಲಿ ಉಪನ್ಯಾಸಕರು ಮಕ್ಕಳ ಜೊತೆಗೆ ಹೋಗುವುದಾದ್ರೆ ನಮ್ಮದು ಅಭ್ಯಂತರ ಇಲ್ಲ ಎನ್ನುವುದಾಗಿ ಕಾಲೇಜಿಗೆ ತಿಳಿಸಿದ್ರು. ಈ ಎರಡು ಕಾರಣ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅನ್ನುವ ಒಂದು ವಿಷಯಕ್ಕೆ ಬಂತು. ಆದ್ರೆ ಯಾರು ಅನ್ನೋದಾಗಿ ಆಲೋಚನೆ ಮಾಡಿದಾಗ ಬಹುಶಃ ಜಪಾನಿನವರ ಬೇಡಿಕೆಯಾಗಿತ್ತು, ಕಲಾವಿದೆಯಾಗಿರಬೇಕು, ಯಕ್ಷಗಾನ ಕಲಾವಿದರಾಗಿರಬೇಕು. ನಾನು ಸ್ವತಃ ಯಕ್ಷಗಾನ ಕಲಾವಿದೆಯಾದದ್ರಿಂದ, ಹವ್ಯಾಸಿ ಕಲಾವಿದೆಯಾದದ್ರಿಂದ ನನಗೆ ಈ ಅವಕಾಶ ಹುಡುಕಿ ಬಂತು.
0: ಸಂಜನಾ ಅವರಿಗೆ ಈ ಜಪಾನ್ಗೆ ಹೋಗ್ಬೇಕು ಅನ್ನುವಂತ ಸುದ್ದಿ ತಿಳಿದಾಗ ನಿಮ್ಗೆ ಏನನ್ಸಿತ್ತು?
2: ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಅಂದ್ರೆ ಯಾಕಂದ್ರೆ ಇಲ್ಲೇ ರೇಡಿಯೋ ನಿನಾದದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಟರ್ವ್ಯೂ ಮಾಡಿದ್ವಿ, ಏನು ಪ್ರಿಪರೇಷನ್ ಇಲ್ಲದೆ. ಅದರಿಂದ ಚಾನ್ಸ್ ಸಿಕ್ಕಿತ್ತು ಹೀಗೆ ಜಪಾನಿಗೆ ಸಡನ್ ಆಗಿ ಹೋಗೋದಂದ್ರೆ ಸ್ವಲ್ಪ ಶಾಕ್ ಆಗಿ ಖುಷಿ ಕೂಡ ಆಯ್ತು. ಯಾಕಂದ್ರೆ ಜಪಾನ್ ತುಂಬಾ ಡೆವಲಪ್ಡ್ ಕಂಟ್ರಿ, ಆ ಕಂಟ್ರಿಗೆ ಹೋಗೋದಂದ್ರೆ ಅದು ನಮ್ಮ ಲಕ್ ಕೂಡ ಅನ್ಬೋದು. ಸೊ ತುಂಬಾ ಖುಷಿ ಆಯ್ತು ಕೇಳಿದಾಗ.
0: ಸಿಂಚನಾ ಅವರಿಗೆ,
3: ಆಕ್ಚುಲಿ ಫಸ್ಟ್ ಗೆ ಕೇಳುವಾಗ ನಂಗೆ ಸಮಯ ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಫಸ್ಟ್ ಗೆ ಅರುಣ್ ಸರ್ ನಂಗೆ ಹೇಳಿದ್ರು ಹೀಗೆ ಸೆಲೆಕ್ಟ್ ಆಗಿದ್ರಿ ಅಂತ. ಆಗೊಮ್ಮೆ ಬಯಸ ಆಯ್ತು, ಯಾಕಂದ್ರೆ ಸಡನ್ ಒಮ್ಮೆ ನಾವು ಜಸ್ಟ್ ದೂರ ದೂರ ಟ್ರಾವೆಲ್ ಮಾಡಿದವಳಲ್ಲ. ಸೊ ಸಡನ್ ಜಪಾನ್ ಅಂತ ಹೇಳುವಾಗ ಏನೋ ಬಯಸ ಆಯ್ತು, ಮತ್ತೆ ಖುಷಿ ಸಹ ಆಯ್ತು.
0: ಜಪಾನೀಸ್ ಬಗ್ಗೆ ಬರೀ ಗೂಗಲ್ ಅಲ್ಲಿ ಮತ್ತೆ ಪುಸ್ತಕದಲ್ಲಿ ಅಷ್ಟೇ ಓದಿದ್ವಿ, ಬಟ್ ರಿಯಾಲಿಟಿ ನಿಮ್ಗೆ ಒಂದು ನೈಜ ಅನುಭವ ಆಯ್ತು. ಈಗ ವಿಮಾನ ಜರ್ನಿ, ಅದ್ರ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡುದಾದ್ರೆ.
2: ನಾನು ಆಲ್ರೆಡಿ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ದೆ, ಇಂಟರ್ನ್ಯಾಷನಲ್ ಇದು ಫಸ್ಟ್ ಟೈಮ್. ಸೊ ಇಮಿಗ್ರೇಷನ್ ಅಲ್ಲೆಲ್ಲ ನಾವು ಸ್ವಲ್ಪ ಇನ್ನು ಕೇರ್ಫುಲ್ ಆಗಿ ಏನೇನೆಲ್ಲ ರೆಡಿ ಇಟ್ಕೋಬೇಕಂತ ಮುಂಚೆನೆ ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಪ್ರಿಪರೇಷನ್ ಇತ್ತು, ಮತ್ತೆ ತುಂಬಾ ಎಫರ್ಟ್ಸ್ ಕೂಡ ಇತ್ತು. ವೀಸಾ ಪ್ರೊಸೆಸ್ ಗಂತೂ ನಾವು ಕಮ್ಮಿ ಓಡಾಡಿಲ್ಲ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈ, ಚೆನ್ನೈಯಿಂದ ಬ್ಯಾಂಗ್ಳೂರ್, ಎಲ್ಲ June 2nd ಇಂದ ನಮ್ದು ಕಂಟಿನ್ಯೂಸ್ ಟ್ರಾವೆಲ್ ಆಗಿದೆ. June 10th ನಾವು ಜಪಾನಿಗೆ ಬಿಟ್ಟಿದ್ದು, ಬಟ್ June 2nd ಇಂದ ನಾವು ಬ್ಯಾಂಗ್ಳೂರ್, ಚೆನ್ನೈ, ಉಜಿರೆ, ಮ್ಯಾಂಗ್ಳೂರ್ ಎಲ್ಲಾ ಕಡೆ ಸುತ್ತಿ ಕೊನೆಗೆ ವೀಸಾಗಂತ ನಮ್ಗೆ ವೀಸಾ ಸಿಕ್ಕಿದೆ June 10th. June 10th ವೀಸಾ ಇಟ್ಕೊಂಡಿದ್ದು, ಏರ್ಪೋರ್ಟಿಗೆ ಓಡಿದ್ದು.
1: ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯೇ ಸ್ವಲ್ಪ ನಮ್ಗೆ ಆ ವೀಸಾ ಅದು ಆಫೀಸ್ ಅಲ್ಲಿ ಇದ್ದದ್ರಿಂದ ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಅದನ್ನು ತಗೊಂಡ್ ಬರ್ಲಿಕ್ಕೆ ಅರಸಾಹಸ ಇತ್ತು. ಅಂದ್ರೆ ನಾವು ಬೆಳಗ್ಗೆ ನಾವು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡಿ ಮತ್ತೆ ಏರ್ಪೋರ್ಟಿಗೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಂಜನನವರ ಪೇರೆಂಟ್ಸ್ ತುಂಬಾನೇ ನಮ್ಗೆ ಸಹಾಯ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೂಡ, ನಮ್ಮ ಸಂಸ್ಥೆಯ ಹೆಚ್ಚಿನವರು, ಈಗ ಪೂರಣ್ ಸರ್ ಇರ್ಬೋದು, ಅವರ ಪರಿಚಯದಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ, ಎಲ್ಲರಿಂದ ಕೂಡ ನಮ್ಗೆ ಇದಕ್ಕೆ ಒಂದು ಸಹಾಯ ಇತ್ತು.
0: ನಿಮ್ಮ ವಿಮಾನ ಜರ್ನಿ ಬಗ್ಗೆ?
1: ಇದು ನನ್ನ ಪ್ರಥಮ ವಿಮಾನ ಜರ್ನಿ. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಎರಡನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಬಹುಶಃ ಏನು ಅವಕಾಶ ನನಗೆ ಸಿಕ್ಕಿತ್ತು. ಅದೇ ಅಂದ್ಕೊಳ್ತಿದ್ದೆ, ತುಂಬಾ ಖುಷಿ ಆಯ್ತು. ಒಳ್ಳೆ ರೀತಿಯ ಫುಡ್, ಒಳ್ಳೆಯ ರೀತಿಯ ಒಂದು ಸೌಕರ್ಯ ಅದರಲ್ಲಿ ಇತ್ತು. ತುಂಬಾ ಒಳ್ಳೆಯ ಪಯಣ ಆಯ್ತು.
0: ಸಿಂಚನಾ ಅವರಿಗೆ?
3: ನಂಗೆ ಸಹ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ, ತುಂಬಾ ಖುಷಿ ಆಯ್ತು.
0: ಗಗನ ಸಖಿರೆಲ್ಲ ಮಾತಾಡಿದ್ರು,
3: ಫುಡ್ ಮತ್ತೆ ಎಲ್ಲ ಸಹ ಫೆಸಿಲಿಟೀಸ್ ಎಲ್ಲ ತುಂಬಾ ಚಂದ ಆಯ್ತು, ಖುಷಿ ಆಯ್ತು.
0: ಈಗ ನೀವು ನಮ್ಮ ಇಲ್ಲಿ ಮಂಗಳೂರಿನಿಂದ ನೀವು ಜಪಾನಿಗೆ ಹೋದ್ರಿ, ಅಲ್ಲಿ ರೀಚ್ ಆದ್ರಿ, ರೀಚ್ ಆಗುವಾಗ ಆ ಒಂದು ವಾತಾವರಣದ ಬಗ್ಗೆ ಹೇಳುದಾದ್ರೆ ಮೇಡಮ್ ಅವರು.
1: ಹೌದು, ಅಲ್ಲಿ ನಕರಸ ಮೇಡಮ್ ನಮ್ಮನ್ನು ತುಂಬಾ ಆತ್ಮೀಯವಾಗಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹೇಗೆ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ, ಒಂದು ಅವರ ಮಗಳೆ ಮಾಡಿರುವಂತ ಒಂದು ಚಿತ್ರ, ವೆಲ್ಕಮ್ ಟು ಜಪಾನ್ ಅಂತ ಬರೆದಂತ ಸೈನ್ ಬೋರ್ಡ್ ಇಟ್ಕೊಂಡು ನಮ್ಗೆ ಅವರು ತುಂಬಾ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿದ್ರು. ಅದು ಬಹಳ ಖುಷಿ ಕೊಟ್ಟಿತ್ತು ನಮ್ಗೆ. ಹೌದು.
2: ಫಸ್ಟ್ ಆಫ್ ಆಲ್ ಜಪಾನಿಗೆ ಕಾಲಿಟ್ಟ ತಕ್ಷಣ ಡಿಫ್ರೆನ್ಸ್ ಗೊತ್ತಾಯ್ತು, ಇಂಡಿಯನ್ ಏರ್ಪೋರ್ಟ್ಸಿಗೂ ಜಪಾನ್ ಏರ್ಪೋರ್ಟ್ಸಿಗೂ. ಅಲ್ಲಿ ಇಟ್ಟ ತಕ್ಷಣ ಇಷ್ಟು ಸೈಲೆಂಟ್ ಆಗಿ ಎಲ್ಲ ಪೀಸ್ಫುಲ್ ಆಗಿ ಅವರವರ ಕೆಲಸವನ್ನು ಅವರವರ ಮಾಡಿಕೊಂಡು ಎಲ್ಲ ಡಿಸಿಪ್ಲಿನ್ಡ್ ಆಗಿ ಅವರವ್ರ ಕೆಲಸ ಮಾಡ್ಕೋತಾ ಇದ್ರು. ಮತ್ತೆ ನಮ್ಗೆ ಎಲ್ಲಿ ಕೂಡ ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಜೆಂಟ್ ಆಗಿ ಇದು ಮಾಡ್ಬೇಕಂತ ಇರಲಿಲ್ಲ. ಆರಾಮಾಗಿ ನಾವು ನಮ್ಮ ಕೆಲಸನ ಮಾಡಿಕೊಂಡು ಇಮಿಗ್ರೇಷನ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆಚೆ ಹೋದ ತಕ್ಷಣ ಅವರು ಬೋರ್ಡ್ ಇಟ್ಕೊಂಡು ಬಂದ್ರು ವೆಲ್ಕಮ್ ಟು ಜಪಾನ್ ಅಂತ. ಅದು ನೋಡಿ ತುಂಬಾ ಖುಷಿ ಆಯ್ತು
0: ನಮಗೆ.
3: ಅದೇ ನಮಗೆ ಫಸ್ಟ್ ಟೈಮ್ ಜಪಾನಿಗೆ ಕಾಲಿಟ್ಟಾಗ ಅಟ್ಮಾಸ್ಫಿಯರ್ ನಮಗೆ ಫುಲ್ ಡಿಫ್ರೆಂಟ್, ಇಂಡಿಯಾ ಬೇರೆನೆ, ಅಲ್ಲಿ ಒಂಥರ ಬೇರೆನೆ. ಸಿಟೀಸ್ ಆಗಿರ್ಬೋದು, ಏರ್ಪೋರ್ಟ್ ಅಲ್ಲಿ ಅವರ ಸಂಜನಾ ಅವ್ರು ಹೇಳಿದಾಗೆ ಫುಲ್ ಡಿಸಿಪ್ಲಿನ್ಡ್, ಮತ್ತೆ ಫುಲ್ ಒಂಥರ ಸೈಲೆನ್ಸ್, ಜನಗಳು ಅವರವರದ್ದೇ ಕೆಲಸಗಳಲ್ಲಿ ಇದು ಮಾಡಿಕೊಂಡು.
0: ಮೇಡಮ್, ಹಾಗೀಗ ಕಲೆಗೆ ಭಾಷೆ ಮಿತಿ ಇಲ್ಲ ಅಂತ ಹೇಳ್ತಾರೆ.
1: ಖಂಡಿತ.
0: ಮತ್ತೆ ಸಂಸ್ಕೃತಿಗೆ ಗಡಿಗಳಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿಯ ಯಕ್ಷಗಾನವನ್ನ ಅಲ್ಲಿ ಪರಿಚಯ ಮಾಡ್ಲಿಕ್ಕೋಸ್ಕರ ಒಂದು ತಂಡದಲ್ಲಿ ಹೋದ್ರಿ, ಯಾವ ಪ್ರದರ್ಶನವನ್ನ ಕೊಟ್ರಿ, ಮತ್ತೆ ಅಲ್ಲಿಯ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿತ್ತು, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ.
1: ನಾವು ಜಪಾನಿನಲ್ಲಿ ಯಾವ ರೀತಿಯ ಯಕ್ಷಗಾನ ಪ್ರದರ್ಶನ, ಯಾವ ಪ್ರಸಂಗವನ್ನ ಪ್ರದರ್ಶಿಸಬೇಕು ಅನ್ನೋದು ಮೊದಲೇ ನಿಗದಿಯಾಗಿತ್ತು. ಎರಡು ಪ್ರಸಂಗವನ್ನ ನಾವಲ್ಲಿ ಪ್ರದರ್ಶಿಸಬೇಕಿತ್ತು, ಒಂದು ಕಂಸವಧೆ, ಇನ್ನೊಂದು ರಾವಣವಧೆ. ರಾವಣವಧೆಯಲ್ಲಿ ನಾನು ರಾವಣ ಪಾತ್ರವನ್ನ ನಿರ್ವಹಿಸಿದೆ, ರಾಮನ ಪಾತ್ರವನ್ನ ನಮ್ಮ ಸಿಂಚನ್ ಅವರು ನಿರ್ವಹಿಸಿದ್ರು. ಇನ್ನೊಂದು ಪ್ರಸಂಗ ಕಂಸವಧೆಯಲ್ಲಿ ನಾನು ಕಂಸನ ಪಾತ್ರವನ್ನ ನಿರ್ವಹಿಸಿದ್ರೆ ನಮ್ಮ ಸಂಜನ್ ಅವರು ಕೃಷ್ಣನ ಪಾತ್ರವನ್ನ ನಿರ್ವಹಿಸಿದ್ರು. ಇಲ್ಲಿ ನಮಗೆ ಮೊದಲ ದಿವಸ ನಾವು ಟೋಕಿಯೋದಲ್ಲಿ ಯಕ್ಷಗಾನ ವೇಷವನ್ನ ಧರಿಸಿ ಪ್ರದರ್ಶನ ಏನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಪ್ರದರ್ಶನವನ್ನ ಇಟ್ಟಿರಲಿಲ್ಲ. ಬದಲಾಗಿ ನಾವು ಯಕ್ಷಗಾನದ ಬಗ್ಗೆ ಅವರಿಗೆ ತಿಳಿಸಬೇಕಿತ್ತು. ಯಕ್ಷಗಾನದ ಪರಂಪರೆ ಏನು, ಯಕ್ಷಗಾನದಲ್ಲಿ ಯಾವ ರೀತಿಯ ವೇಷಗಳು ಬರ್ತದೆ, ಯಾವ ರೀತಿಯ ಬಣ್ಣಗಾರಿಕೆ, ಅದರ ಮಹತ್ವ ಏನು, ಬಣ್ಣಗಳೆಷ್ಟಿದೆ, ಪಾತ್ರಗಳೆಷ್ಟಿದೆ, ಮತ್ತೆ ಆ ಆಭರಣಗಳ ಬಗ್ಗೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಅವರಿಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ಅದನ್ನು ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ನಕರಸ ಮೇಡಂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ನಾವು ಅದಕ್ಕೆ ತಕ್ಕ ಹಾಗೆ ಯಕ್ಷಗಾನ, ನಾನು ಮಾಡಿದ ರಾವಣ ಪಾತ್ರದಲ್ಲಿ ಕೇಸರಿ ಕಿರೀಟ, ಕೇಸರಿ ತಟ್ಟಿ ಅಂತ ನಾವು ಹೇಳ್ತೇವೆ ಯಕ್ಷಗಾನದಲ್ಲಿ, ಅದನ್ನು ಯಾವ ರೀತಿ ಕಟ್ಟುವಂತದ್ದು, ಅದನ್ನು ಹೇಗೆ ತಲೆಗಿಡುವಂತದ್ದು ಮತ್ತೆ ಕಟ್ಟುವಂತದ್ದು, ಇದನ್ನು ನಾವು ಅವರಿಗೆ ಡೆಮೋ ಮಾಡಿ ತೋರಿಸಿದ್ವಿ. ಮತ್ತೆ ನಮ್ಮಲ್ಲಿರುವಂತಹ ಪ್ರಥಮ ಹೆಜ್ಜೆ ಯಕ್ಷಗಾನದಲ್ಲಿ, ದಿಂಕಿಟ ಕಿಟ್ಟತಕ್ಕ, ತರಿಕಿಟ ಕಿಟ್ಟತಕ್ಕ, ಅಥವಾ ಕೈಯನ್ನ ಯಾವ ರೀತಿ ನಾವು ಯಕ್ಷಗಾನದಲ್ಲಿ ತಾಳಕ್ಕೆ ತಕ್ಕ ಹಾಗೆ ಕುಣಿಸಬೇಕು, ಅಥವಾ ಅದನ್ನ ಕೈಯಿಂದ ಅಭಿನಯ ಮಾಡಬೇಕು, ಆವ ಭಾವ, ಇದನ್ನ ನಾವು ಅವರಿಗೆ ಹೇಳಿಕೊಟ್ವಿ. ಮತ್ತೆ ಯಕ್ಷಗಾನಕ್ಕೆ ಯಾಕೆ ಮಹತ್ವ, ಯಾವ ರೀತಿಯಲ್ಲಿ ಅದು ಬೇರೆ ಕಲೆಗಳಿಗಿಂತ ವಿಭಿನ್ನ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಅವರಿಗೆ ತಿಳಿಸಿಕೊಟ್ವಿ. ಮತ್ತೆ ನಮ್ಮ ಸಿಂಚನ್ ಅವರು ಒಂದು ಭಾಗವತಿಕೆ ಕೂಡ ಅಲ್ಲಿ ಹಾಡಿದ್ರು, ಅದು ಕೂಡ ಅವರಿಗೆ ಬಹಳ ಖುಷಿಯಾಯಿತು. ಸಂಜನ ಅವರು ಕೂಡ ಅಲ್ಲಿ ಯಾವ ರೀತಿಯ ಸಹಕಾರವನ್ನು ನೀಡಬೇಕಾ, ನಮ್ಮ ಎಲ್ಲ ವಿಷಯದಲ್ಲೂ ಕೂಡ ಈಗ ಒಂದು ಕೇಸರಿ ತಟ್ಟಿ ನಾನು ತಲೆಗೆ ಕಟ್ಟಬೇಕಾದ್ರೆ ಅವರು ಅದನ್ನ ನನಗೆ ಕಟ್ಟಬೇಕಾಗತ್ತೆ. ಸೊ ಹಾಗಿರುವಾಗ ಇಂಥದ್ದೆಲ್ಲ ನಾವು ಮೂವರು ಕೂಡ ಟೋಕಿಯೋದಲ್ಲಿ ಫಸ್ಟ್ ಟೋಕಿಯೋದ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಬಹುಶಃ ಅದು ಬಹಳ ಖುಷಿ ಕೊಟ್ಟ ಕ್ಷಣ ನಮಗೆ, ಅವರು ತುಂಬಾ ಪ್ರೀತಿಯಿಂದ ಗೌರವದಿಂದ ಅದನ್ನು ಸ್ವೀಕರಿಸಿದ್ರು. ಅನಂತರ ನಾವು ಒಸಾಕದಲ್ಲಿ ಪ್ರದರ್ಶನವನ್ನ ನೀಡಬೇಕಾಯ್ತು. ನನ್ನ ಪ್ರಕಾರ ಅಂದ್ರೆ ಮೊದಲು ನಮಗೆ ಪ್ರದರ್ಶನ ಇರಲಿಲ್ಲ ಮೊದಲ ದಿವಸ. ಎರಡನೇ ದಿವಸ ನಮಗೆ ಒಂದು ಪ್ರಸಂಗವನ್ನ ಪ್ರದರ್ಶಿಸಬೇಕಾಯ್ತು. ಅದು ನಾವು ರಾವಣವಧೆಯನ್ನ ಪ್ರದರ್ಶಿಸಿದ್ವಿ. ನಾವು ರಾವಣವಧೆ ಪ್ರದರ್ಶನ ಮಾಡುವಾಗ ಸಂಜನಾ ಅವರು ಡಾಕ್ಯುಮೆಂಟೇಷನ್ ಗೆ ಸಂಬಂಧಪಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರು. ಅನಂತರ ನಾವು ಎರಡೂ ಪ್ರಸಂಗವನ್ನ ಮಾಡಿದ್ವಿ. ಇನ್ನೊಂದು ಕಡೆ ನಾವು ಒಂದು ಪ್ರಸಂಗ ಕಂಸವಧೆ, ಅಲ್ಲಿ ನಾನು ಮತ್ತೆ ಸಂಜನನವರು ಪಾತ್ರವನ್ನು ನಿರ್ವಹಿಸಿದ್ರೆ ಸಿಂಚನ್ ಅವರು ಪ್ರತ್ಯಕ್ಷ ಅಂದ್ರೆ ಲೈವ್ ಭಾಗವತಿಕೆಯನ್ನ ಮಾಡಿದ್ರು. ಹೀಗೆ ಮತ್ತೆ ಪುನಃ ಹಿಂದೆ ಬರುವಾಗ ಟೋಕಿಯೋದಲ್ಲಿ ಎರಡೂ ಪ್ರದರ್ಶನವನ್ನ ಕೊಟ್ಟು ಎಲ್ಲರ ಪ್ರಶಂಸೆಯನ್ನ ತಗೊಂಡು ಮರಳಿ ಭಾರತಕ್ಕೆ

0: ಈಗ ನಮ್ಮ ಊರಿನಲ್ಲಿ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಯಕ್ಷ ಅಭಿಮಾನಿಗಳಿದ್ದಾರೆ. ಈಗ ಜಪಾನ್ನಲ್ಲಿ ಕಲಾವಿದರ ಒಂದು ಪ್ರೋತ್ಸಾಹ ಅಥವಾ ಅಲ್ಲಿ ನೆರೆದಿದ್ದಂತವರ ಒಂದು ಪ್ರೋತ್ಸಾಹ ಹೇಗಿತ್ತು ಸಂಜನಾ ಅವರು ಹೇಳಬಹುದಾ?
1: ಅವರು ನಮ್ಮ ಯಕ್ಷಗಾನ ಆರ್ಟ್ ಫಾರ್ಮ್ ಅನ್ನು ತುಂಬಾ ಆಕ್ಚುಲಿ ಆ ರಾ ಫಾರ್ಮ್ ಅನ್ನು ತುಂಬಾ ತಗೊಳ್ಳೋದು ತುಂಬಾ ರೆಸ್ಪೆಕ್ಟ್ ಇಂದ ತಗೊಂಡ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೊಮ್ಮೆ ಅನ್ಸ್ಕೊಂಡಿದ್ವಿ ಯಾರಾದ್ರೂ ಭಯ ಪಟ್ಕೊಂಡ್ರೆ, ನಮ್ಮ ಆರ್ ಬಟನ್ ಎಲ್ಲ ನೋಡಿ ಭಯ ಪಟ್ಕೊಂಡ್ರೆ ಹೇಗೆ ಅಂತ. ಬಟ್ ಅವರು ನೋಡುವಾಗ ತುಂಬಾ ಇಂಟ್ರೆಸ್ಟ್ ಇಂದ ತುಂಬಾ ಏನಾಗ್ತದೆ ಏನಾಗ್ತದೆ, ಅವರಿಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಸಿಂಚನ ಹಾಡ್ತಿದ್ದ ಕೇಳಿ ಕೇಳಿ ಮತ್ತೆ ಅವರ ಮಾಲಿನಿ ಮ್ಯಾಮ್ದು ಎಕ್ಸ್ಪ್ರೆಷನ್ಸ್ ನೋಡ್ತಾ ನೋಡ್ತಾ ಅವರು ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿತ್ತು, ಆದ್ರೂ ಏನೇನ್ ಆಗ್ತಿದೆ ಅಂತ ಅವರೇ ಒಂದು ಸ್ಟೋರಿ ಮಾಡ್ಕೊಂಡಿದ್ದೆ. ಅವ್ರಿಗೆಲ್ಲ ಅರ್ಥ ಆಗ್ತಿತ್ತು, ಎಮೋಷನ್ಸ್ ನೋಡಿನೇ ಅವ್ರಿಗೆಲ್ಲ ಅರ್ಥ ಆಗ್ತಾ ಇತ್ತು, ಎಮೋಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಆಮೇಲೆ ಅವರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಹೇಳ್ತಾ ಇದ್ರು, ನಮ್ಗೆ ಭಾಷೆ ಬಂದಿಲ್ಲ ಅಂದ್ರು, ನಮ್ಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ನೀವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ, ಹೇಗೆ ಎಮೋಷನ್ಸ್ ಎಲ್ಲ ತೋರಿಸ್ತೀರಾ, ಆದ್ರೂ ನೋಡ್ಕೊಂಡು ನಮ್ಗೆ ಅರ್ಥ ಆಗ್ತಾ ಇತ್ತು ಎಲ್ಲ, ನಿಮ್ಮ ಕಲೆಯನ್ನು ನಾವು ಅರ್ಥ ಮಾಡ್ಕೊಂಡು ಅದು ಅವಕಾಶ ಸಿಕ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಒಂದು ಕಲೆ ಅಷ್ಟು ದೂರ ಹೋಗಿ ಬೇರೆಯವರಿಗೆ ಅರ್ಥ ಮಾಡಿಸೋದು, ಅದು ನಮ್ಮ ಭಾಷೆಯಲ್ಲೇನೆ ಮಾಡಿ ಅವರಿಗೆ ಅರ್ಥ ಮಾಡಿಸೋದು ಒಂದು ಸುಲಭದ ವಿಷಯವಲ್ಲ. ಸೊ ಅದು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
0: ಸಿಂಚನ ಅವರು ಭಾಗವತಿಕೆ ಮಾಡಿದ್ರಿ, ಆ ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀವು ಹೇಗೆ ಅನುಭವಿಸಿದ್ರಿ?
2: ಅಂದ್ರೆ ನಾವು ಇಲ್ಲಿ ಅಂತಂದ್ರೆ ಚಿಂಡೆ ಮೊದ್ಲೆ ಎಲ್ಲರೂ ಸಹ ಇರ್ತಾರೆ, ಅದಕ್ಕೆ ಜನ ಇದ್ದಾರೆ. ಬಟ್ ನಾವು ಇಲ್ಲಿ ಎಂತ ಮಾಡಿದ್ವಿ ಅಂದ್ರೆ ನಮ್ಗೆ ಮೂರೇ ಜನಕ್ಕೆ ಹೋಗ್ಲಿಕ್ಕೆ ಇರೋದ್ರಿಂದ, ಸೊ ಅವಕಾಶ ಇದ್ದಿದ್ರಿಂದ ನಮ್ಗೆ ಎಕ್ಸ್ಟ್ರಾ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ನಮ್ಮ ಕಾಲೇಜಲ್ಲಿಯೇ ಅದನ್ನು ಚಂಡೆ ಮೊದ್ಲೆ ಮಾತ್ರ ರೆಕಾರ್ಡ್ ಮಾಡಿ ಮತ್ತೆ ಅದಕ್ಕೆ ಹಾಡನ್ನು ತಾಳವನ್ನು ಸೇರಿಸಿ ನಾವು ಪ್ರಾಕ್ಟೀಸ್ ಮಾಡಿ ಹೋಗಿದ್ದೆವು. ಅಲ್ಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್, ನಂಗೆ ಹೊಸತ್ ಎಕ್ಸ್ಪೀರಿಯನ್ಸ್ ರೆಕಾರ್ಡೆಡ್ ಚಂಡೆ ಮೊದ್ಲಿಗೆ ಹಾಡು ಹಾಡಿದ್ದು, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
0: ಜಪಾನ್ಗೆ ಹೋಗಿದ್ರಿ, ಅಲ್ಲಿಯ ಫುಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಾದ್ರೆ ಮೇಡಮ್ ಅವ್ರು ಏನ್ ಹೇಳ್ತೀರಿ?
3: ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತರಕಾರಿ ಅಥವಾ ಎಲೆಗಳು ಅಂದ್ರೆ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಇರಬಹುದು, ಅದನ್ನ ನಾವು ತಿನ್ಬೇಕಿತ್ತು. ಮತ್ತೆ ಫ್ರೂಟ್ಸ್ ಅವರು ತುಂಬಾ ತಿಂತಾರೆ, ಬಟ್ ಅದು ತುಂಬಾ ಆರೋಗ್ಯಕರವಾದ ಆಹಾರ ಪದ್ಧತಿ ಅದು ನಿಜವಾಗ್ಲು. ಯಾಕೆ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಹೋಗುವಾಗ ಏನಾದ್ರೂ ಫುಡ್ ಪಾಯ್ಸನ್ ಅಥವಾ ಆಹಾರದಲ್ಲಿ ಏನಾದ್ರೂ ನಾವು ತಿಂದು ಏರ್ಪೇರಾಗುವಂತದ್ದು ಅಥವಾ ಅಲ್ಲಿಯ ಏನು ವೆದರೇ ಬೇರೆ, ನಮ್ಗೆ ಏನಾದ್ರೂ ಒಂದು ಅಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದ್ರೆ ನಾವು ಅದಕ್ಕೆ ಸಿದ್ಧರಾಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿಂದಲೇ ಕೆಲವೊಂದು ಮಾತ್ರೆಗಳನ್ನೆಲ್ಲ ತಗೊಂಡೋಗಿದ್ವಿ. ಅದು ಯಾವುದು ಕೂಡ ನಮ್ಗೆ ನಮ್ಮ ಪ್ರಕಾರ ಉಪಯೋಗಕ್ಕೆ ಬರಲಿಲ್ಲ. ಆಗಿರುವಾಗ ಅವರ ಫುಡ್ ಅಷ್ಟು ಹೆಲ್ದಿ ಆಗಿತ್ತು ಅಂತ ನಾವು ಅನ್ಕೊಳ್ಬಹುದು. ಅಂದ್ರೆ ಫ್ರೂಟ್ಸ್ ತಿಂತಾರೆ ಮತ್ತೆ ತರಕಾರಿ ತಿಂತಾರೆ ಮತ್ತೆ ಸೊಪ್ಪು ಬೇರೆ ಬೇರೆ ರೀತಿಯ ಏನು ಎಲೆಗಳಿರ್ತದೆ ಸೊಪ್ಪುಗಳಿರ್ತದೆ, ನಮ್ಗೆ ಗೊತ್ತಿಲ್ಲ ಅದೇನು ಅಂತ. ನಾವು ತಿಂದಿದ್ದೇವೆ, ಹೌದು ಯಾವ್ದಂತ ಗೊತ್ತಿಲ್ಲ, ತಿಂದಿದ್ದೇವೆ. ಆದ್ರೆ ಒಂದು ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಗಿರ್ಬಹುದು, ಬಟ್ ಆಮೇಲೆ ನಾವು ನಮ್ಗೆ ಅದು ಅಭ್ಯಾಸ ಆಯ್ತು. ಫ್ರೂಟ್ಸ್ ನಾವು ಆಲ್ರೆಡಿ ಇಲ್ಲಿ ತಿಂತೇವೆ, ಆದ್ರೆ ಸೊಪ್ಪು ಆ ತರದ ಬೇರೆ ಬೇರೆ ರೀತಿಯ ಸೊಪ್ಪುಗಳೆಲ್ಲ ನಮ್ಗೆ ಅಭ್ಯಾಸ ಆಯ್ತು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ತಿಂತಾರೆ ಅವರು, ಬಟ್ ಅವರು

0: ಮಾತ್ರ ಮಾಡಿದ್ದಲ್ಲ, ನಾವು ಫುಡ್ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ಆಹಾರ ಕ್ರಮವನ್ನ ಅವರಿಗೆ ತಿಳಿಸುವಂತದ್ದು. ಹಾಗೆ ನಮ್ಗೆ ಎರಡು ಕಡೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕಿತ್ತು. ಒಂದು, ನಾವು ಎಲ್ಲಿ ಉಳಿಬೇಕಿತ್ತ ಅಲ್ಲಿ ಆಹಾರವನ್ನ ತಯಾರಿ ಮಾಡಿ ಬಂದವರಿಗೆ ಕೊಡ್ಬೇಕಿತ್ತು. ಇನ್ನೊಂದು, ರೆಸ್ಟೋರೆಂಟ್ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಕೊಡ್ಬೇಕಿತ್ತು. ಆಗ ಮಾತ್ರ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ, ಮತ್ತೆ ಅಷ್ಟೇ ಒದ್ದಾಟ ಮಾಡಿ ಮಾಡಿದ್ದೇವೆ ಸರ್. ಯಾಕೆಂದ್ರೆ ನಮ್ಮ ಇವರು ಸಂಜನೆ ಹೇಳಿದಾಗೆ ಅವರು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮಲ್ಲಿ ಒಂದು ಗಂಟೆಗೆ ಊಟ ಆದ್ರೆ ಅವರಲ್ಲಿ 11 ಗಂಟೆಗೆ ಊಟ ಆಗ್ತದೆ. ಅವರದ್ದು ಮಾರ್ನಿಂಗ್ ತಿಂಡಿ ಸರ್ ಅವರು 6 ಗಂಟೆಗೆ ಮಾಡಿರ್ತಾರೆ, ಹಾಗೆ 11 ಗಂಟೆಗೆ ಬರ್ತಾರೆ ಅವರು. ನಮ್ಗೆ ಇಲ್ಲಿ ರೆಡಿ ಆಗ್ಲಿಲ್ಲ ಸರ್, 1 ಗಂಟೆನೆ ಇರುದು ನಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ. ಅಲ್ಲಿ ಒಂದು 4-5 ರೀತಿಯ ಖಾದ್ಯಗಳನ್ನ ನಾವು ಮಾಡ್ಬೇಕಾಗಿತ್ತು. 1 ಗಂಟೆ ನಮ್ಗೆ ಸಾಲೋದಿಲ್ಲ ಸರ್. ಮತ್ತೆ ಕೆಲವು ನಮ್ಗೆ ಬೇಕಾದಂತ ಇಂಗ್ರೀಡಿಯಂಟ್ಸ್ ಇಲ್ಲದಿದ್ರೆ ಅವ್ರು ತಗೊಂಡ್ ಬರ್ಬೇಕಿತ್ತು. ಹಾಗೆ ಅದು ಅಂದ್ರೆ ತುಂಬಾ ಸಮಯ ತಗೊಳ್ಳುವಂತದ್ದು. ನೀರ್ ದೋಸೆ ಮಾಡಿದ್ದೇವೆ ಸರ್, ನಮ್ಮ ಇಂಡಿಯಾದ ದೋಸೆ ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಸರ್. ಮತ್ತೆ ಅವರು ನಾನ್ ವೆಜ್ ಪ್ರೇಮಿಗಳೇ, ಮಾಂಸಾಹಾರಿಗಳೇ, ಅವರಿಗೆ ತುಂಬಾ ಇಷ್ಟ ಆಯ್ತು. ಎಗ್ ಮಸಾಲಾ ಅಂತ ನಾವು ಮಾಡಿದ್ವಿ ಮಂಗಳೂರಿದು, ಬಹಳ ಖುಷಿ ಪಟ್ಟರು ಸರ್. ಕಬಾಬ್ ಇಷ್ಟಪಟ್ರು. ಮತ್ತೆ ಪೊಂಗಲ್ ಮಾಡಿದ್ವಿ ಸರ್, ಗುಲಾಬ್ ಜಾಮ್ ಅದನ್ನು ಇಷ್ಟಪಟ್ರು. ಮತ್ತೆ ಅಲ್ಲಿ ತೆಂಗಿನ ಕಾಯಿ ಸಿಗ್ಬಹುದು ಸರ್, ಬಟ್ ಅದು ಕಾಸ್ಟ್ಲಿ ಅಂತೆ. ಹಾಗೆ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ ಅಂತ ಮಾಡಿದ್ವಿ ಅಲ್ಲಿ. ಅಂದ್ರೆ ತುರಿ ಹಾಕದೆ, ತೆಂಗಿನ ತುರಿ ಹಾಕದೆ ಟೊಮೆಟೊ ಚಟ್ನಿ ಮಾಡಿದ್ವಿ. ಅದು ತುಂಬಾ ಇಷ್ಟ ಆಯ್ತು ಸರ್ ಅವರಿಗೆ, ತುಂಬಾ ಖುಷಿಯಿಂದ ತಿಂದ್ರು. ಬಟ್ ಅವರ ಕ್ವಾಂಟಿಟಿ ಮಾತ್ರ ಸ್ವಲ್ಪ. ಈಗ ನಾವು ಒಂದು ನೀರ್ ದೋಸೆ ಮಾಡಿದ್ರೆ ನಾವು ಒಂದು 3-4 ದೋಸೆ ತಿಂತೇವೆ, ಅವರು ಹಾಗೆ ಅಲ್ಲ ಸರ್. ಅವರು 1 ದೋಸೆಯನ್ನ 3 ಪಾಲು ಮಾಡಿ ಒಬ್ಬೊಬ್ಬರಿಗೆ ಹಾಕ್ತಾರೆ. ತುಂಬಾ ನಮ್ಗೆ ಇದಾದದ್ದು ಅಂತ ಹೇಳಿದ್ರೆ, ಅವರು ಬಂದವರು ಸರ್ ಅದನ್ನು ಆ ಟೇಸ್ಟ್ ನೋಡಿದವರು ಅವರು ಕಸ್ಟಮರ್ಸ್ ಸರ್ ಅಲ್ಲಿದ್ದು. ಅಂದ್ರೆ ಒಂದು 20-25 ಜನ ಕಸ್ಟಮರ್ಸ್ ಅಲ್ಲಿದ್ದು ಅಷ್ಟು. ಅಂದ್ರೆ ಅವರನ್ನು ಈಗ ಫುಡ್ ಅನ್ನ ಟೇಸ್ಟ್ ಮಾಡ್ಲಿಕ್ಕೆ ಅಂತ ನೋಡಿದಲ್ಲ, ನಮ್ಗೆ ಹೇಗೆ ಒಂದು ಹೋಟೆಲ್ಗೆ ಹೋಗಿಬ್ರು ಕಸ್ಟಮರ್ ಬಂದು ತಿಂದು ಪೇ ಮಾಡ್ತಾರೆ, ಹಾಗೆ ನಮ್ಮ ಫುಡ್ ಅನ್ನ ಅವರು ಟ್ರೀಟ್ ಮಾಡಿದ್ರು ಸರ್. ಬಟ್ ತುಂಬಾ ಖುಷಿ ಆಯ್ತು. ಎಲ್ಲರೂ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಯಕ್ಷಗಾನ ಅದನ್ನ ಮಾತ್ರ ಇಷ್ಟಪಟ್ಟದಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಅವ್ರು ಇಷ್ಟಪಟ್ರು ಸರ್.
1: ಸಂಜನಾ ಅವರಿಗೆ ಹೇಗೆ ಅನಿಸ್ತು ಅಲ್ಲಿ ಆ ಫುಡ್?
2: ಅಲ್ಲಿ ಫುಡ್ ಹೇಳ್ಬೇಕಂದ್ರೆ ಅವರು ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿನ್ನೋದು, ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿಂದ್ರು ಕೂಡ ಅವರು ಎಲ್ಲದನ್ನು, ಎಲ್ಲಾ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತಿಂತಾರೆ. ಗ್ರೀನ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಮೀಟ್ ಇರ್ಬೋದು, ಎಲ್ಲಾದು ಮಿಕ್ಸ್ ಮಾಡಿ ಎಲ್ಲ ಬೇಕಾಗಿರುವಂತ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೋದ ತಕ್ಷಣ. ಇಲ್ಲಿ ನಾವು ನಾರ್ಮಲ್ ಇಂಡಿಯನ್ಸ್ ಹೇಗೆ ತಿಂತೀವಿ ಹಾಗೆ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು, ಅವರು ತುಂಬಾ ಕಮ್ಮಿ ತಿನ್ನೋದು. ನಮ್ಗೆ ಅಲ್ಲಿ ಹೋದ ತಕ್ಷಣ ವೇಷ ಕಟ್ಟಲಿಕ್ಕೂ ತುಂಬಾ ಎನರ್ಜಿ ಬೇಕಂತ ನಾವು ಕೇಳ್ತಾ ಇದ್ವಿ. ಬಟ್ ಅವ್ರದ್ದು ಪೋರ್ಷನ್ ಸೈಜ್ ಇರೋದೇ ಕಮ್ಮಿ. ರೈಸ್ ಐಟಮ್ ಬಂದ್ರೆ ಅದು ಸ್ಟಿಕ್ಕಿ ರೈಸ್ ಅಂತ ಕರಿತೇವೆ. ನಮ್ಮ ರೈಸ್ ತರ ಬಿಡಿ ಬಿಡಿ ಇರುವುದಿಲ್ಲ, ಎಲ್ಲ ಗಟ್ಟಿ ಗಟ್ಟಿ ಸ್ವಲ್ಪ ಸ್ಟಿಕ್ಕಿ ಆಗಿರ್ತದೆ. ಬಟ್ ಅದನ್ನ ನಾವು ಕೊನೆಗೆ ಅದೇ ತಿನ್ಬೇಕಾಗಿತ್ತು. ಏನೇ ಮಾಡಿದ್ರು ನಮ್ಮ ರೈಸ್ ಅಷ್ಟು ಸಿಕ್ತಿರ್ಲಿಲ್ಲ. ಅದ್ರ ಜೊತೆ ನಾವು ಬೀನ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ಬೀನ್ಸ್ ಎಲ್ಲ ತಿನ್ಕೊಂಡು, ಮತ್ತೆ ಅವ್ರದ್ದು ತುಂಬಾ ಟೀ ಕುಡಿಯೋದು ಜಾಸ್ತಿ. ಅವರಿಗೆ ಟೀ ನಾವು ಬೇಡ ಅಂದ್ರೆ ಅವ್ರಿಗೆ ಸ್ವಲ್ಪ ಅಫೆಂಡ್ ಆಗುದು, ಯಾಕಂದ್ರೆ ಅವ್ರಿಗೆ ಟೀ ಒಂದ್ ಸ್ವಲ್ಪ ಎಲ್ಲ ಗೆಸ್ಟ್ ಹೌದು ಎಮೋಷನಲಿ ತುಂಬಾ ಕನೆಕ್ಟೆಡ್ ಅವರು. ಟೀ ಬೇಕು ಅಂದ್ರೆ ಎಲ್ಲಾ ಗೆಸ್ಟ್ಗೂ ಟೀ ಸರ್ವ್ ಮಾಡುದಂದ್ರೆ ಅದೊಂದು ಸೆರೆಮನಿ ತರ ಮಾಡ್ತಾರೆ. ಸೊ ಅವರು ಬಾಟಲ್ ಟೀ ಕೂಡ ತುಂಬಾ ಕುಡಿತಾರೆ. ಅವರು ನೀರ್ ಕುಡಿಯೋದು ತುಂಬಾ ಕಮ್ಮಿ. ಟೀ ಫ್ಲೇವರ್ ಟೀ, ಲಾಂಗ್ ಟೀ, ಬೇರೆ ಬೇರೆ ಫ್ಲೇವರ್ ಟೀ ಎಲ್ಲ ಬಾಟಲ್ಸ್ ತಗೊಂಡು ನೀರ್ ತುಂಬಾ ಕಮ್ಮಿ ಕುಡಿಯೋದು. ಮೋಸ್ಟ್ಲಿ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ತಗೋತಾರೆ ಫುಡ್, ಆಲ್ರೆಡಿ ರೆಡಿ ಪ್ಯಾಕ್ಡ್ ಇರ್ತದೆ, ಅದನ್ನ ತಕೊಂಡು ಹೀಟ್ ಮಾಡ್ಕೊಂಡು ತಿನ್ನೋದು.
3: ನಮ್ಗೆ ಅಂದ್ರೆ ಫಸ್ಟ್ 2 ಡೇಸ್ ತುಂಬಾ ಕಷ್ಟ ಆಯ್ತು. ಮತ್ತೆ ಅವರಿಗೆ ಅಂದ್ರೆ ಇದೇ ನಮಗೆ ಹೇಗೆ ಬೆಳಿಗ್ಗೆ ತಿನ್ಲೇಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ, ಮಧ್ಯಾಹ್ನ 1 ಗಂಟೆ ಊಟ ಮಾಡ್ಬೇಕು, ಅವರಿಗೆ ಆತರ ಟೈಮಿಂಗ್ಸ್ ಎಲ್ಲ ಇಲ್ಲ. ಅವರು ಮಧ್ಯಾಹ್ನದ ಲಂಚ್ ಅನ್ನು 11 ಗಂಟೆಗೆ ತಿನ್ನುದು, ಹಾಗೆಲ್ಲ ಮಾಡ್ತಾರೆ. ನಮಗೆ ಅದು ನಾವು ಪರ್ಫಾರ್ಮೆನ್ಸ್ ಕೂಡ ಮಾಡ್ಬೇಕಿತ್ತು. ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗಿರ್ತಾರೆ ಮಧ್ಯಾಹ್ನ ತಿಂದು ರಾತ್ರಿ ಊಟ ಮಾಡಿ ಎಲ್ಲ, ನಮಗೆ ಹಸಿವಾಗ್ತಿತ್ತು ಆ ಟೈಮ್ ಅಲ್ಲಿ ಸ್ವಲ್ಪ. ಆಗ ನಮ್ಮ ಹತ್ರ ಫ್ರೂಟ್ಸ್ ಎಲ್ಲ ಇದ್ದದನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಹೆಲ್ದಿ ಫುಡ್ ಆಲ್ಮೋಸ್ಟ್ ಇಲ್ಲ ಅಲ್ಲಿ.
1: ಹಾಗೇನೆ ಮೇಡಮ್, ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಒಂದು ಎಕ್ಸ್ಚೇಂಜ್ ಅಂತ ನಾವು ಇದನ್ನ ಹೇಳಬಹುದು. ಅದು ಕೂಡ ನಮ್ಮ ಗ್ರಾಮೀಣ ಭಾಗದಂತಹ ಒಂದು ಕಾಲೇಜಿಂದ ದೂರದ ಜಪಾನ್ ವರೆಗೆ ನಿಮ್ಮ ಒಂದು ಪ್ರಯಾಣಕ್ಕೆ ಒಂದು ಹೊಸ ದಾರಿಯನ್ನ ತೆರೆದಿಟ್ಟಿದೆ ಅಂತ ಹೇಳಬಹುದು. ನೀವು ಜಪಾನ್ ನಲ್ಲಿ ಅಲ್ಲಿಯ ಜನಜೀವನವನ್ನು ಕಲಿತಂತ ಕೆಲವು ಅಂಶಗಳನ್ನು ಹೇಳುದಾದ್ರೆ,
0: ಜಪಾನಿನಲ್ಲಿ ಒಂದು ಸಂಜನಾ ಅವರು ಹೇಳಿದ ಹಾಗೆ ಡಿಸಿಪ್ಲಿನ್ಡ್ ಲೈಫ್ ಸರ್. ತುಂಬಾ ಶಿಸ್ತು ಬದ್ಧ ವ್ಯಕ್ತಿಗಳು ಅಂದ್ರೆ ಜನರು ಅಲ್ಲಿ ಇರುವಂತದ್ದು. ಎಷ್ಟು ಶಿಸ್ತು ಬದ್ಧತೆ ಅಂದ್ರೆ, ನಾವು ಮೆಟ್ರೋದಲ್ಲಿ ಹೋಗ್ಬೇಕಿತ್ತು ಸರ್, ಆ ಮೆಟ್ರೋದಲ್ಲಿ ಕೂಡ ಅದು ಬರುವ ಮುಂಚೆ ಸಾಲಾಗಿ ನಿಲ್ಲಿ ಅಂತ ಯಾರು ಅನೌನ್ಸ್ ಮಾಡೋದಿಲ್ಲ, ಅವರೇ ಬಂದು ನಿಲ್ತಾರೆ. ಅದು ಯಾವ ರೀತಿಯ

0: ಸಾಲು ಅದು ಅವರಿಗೆ ಗೊತ್ತಿರ್ತದೆ. ಅಷ್ಟು ನೀಟಾಗಿ ನಿಲ್ಲುವವರು, ಒಮ್ಮೆಲೆ ಗುಂಪು ಸೇರಿಕೊಂಡು ಟ್ರೈನ್ ಬಂದ ತಕ್ಷಣ ಒಮ್ಮೆಲೆ ಹತ್ತುವಂತದ್ದು ಆತರ ಏನು ಇಲ್ಲ ಸರ್. ಒಬ್ಬರ ಮೇಲೆ ಒಬ್ರು ಬಿದ್ದೋಗುವಂತದ್ದು ಇಂಥದ್ದು ಯಾವುದಿಲ್ಲ. ಒಬ್ಬರ ನಂತರ ಒಬ್ರು ಸರ್. ಹಾಗೆ ಇವನ್ ಟ್ರೈನ್ ಅಲ್ಲಿ ಕೂಡ ಹಾಗೆ, ಯಾರು ಯಾರತ್ರ ಈಗ ಗಟ್ಟಿ ಮಾತಾಡುವಂತದ್ದು ಅಥವಾ ಚರ್ಚೆ ಮಾಡುವಂತದ್ದು ಇದು ಯಾವುದಿಲ್ಲ ಸರ್. ಅಷ್ಟು ಬಹಳ ಕಾಮ್ ಆಗಿರುವಂತದ್ದು. ಎರಡನೇದು, ಜಪಾನಿನಲ್ಲಿ ನಡೆಯುವವರಿಗೆ ತುಂಬಾ ಪ್ರಾಧಾನ್ಯತೆ ಇದೆ. ನನಗೆ ತುಂಬಾ ಖುಷಿಯಾದದ್ದು ಅದು ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ನಡ್ಕೊಂಡು ಅಂದ್ರೆ ಮೇನ್ ಆಗಿ ನಾವು ರಸ್ತೆ ದಾಟುವಾಗ ತುಂಬಾ ಸಲ ಆಚೀಚೆ ನೋಡಿ ಮತ್ತೆ ಬರುವ ವಾಹನದ ವೇಗವನ್ನ ನೋಡಿ ನಾವು ಬಹಳ ಮುತುವರ್ಜಿಯಿಂದ ಅಂದ್ರೆ ಎಚ್ಚರಿಕೆಯಿಂದ ದಾಟುವಂತದ್ದು. ಅಲ್ಲಿ ಸರ್ ಫಸ್ಟ್ ಡೇ ಅಂದ್ರೆ ಮೊದಲ ದಿವಸ ನಾವು ತುಂಬಾ ಅಂದ್ರೆ ಗಾಡಿ ಬರ್ತಾ ಇದೆ ಏನ್ ಮಾಡೋದು, ದಾಟುದ ಬೇಡುವ ಅಂತೇಳಿ. ಬಟ್ ನಂತರ ನಾವು ಅದರ ಬಗ್ಗೆ ಆಲೋಚನೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಸರ್. ಯಾಕೆಂದ್ರೆ ನಾವು ನಿಂತ್ರು ಗಾಡಿಯು ನಿಲ್ತದೆ ನಮ್ಮನ್ನು ಹೋಗಿ ಅಂತ ಹೇಳ್ತಾರೆ. ಅಷ್ಟು ಅವರು ನಾವು ದಾಟ್ಲಿಕ್ಕೆ ನಿಂತಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅವರೇ ಗಾಡಿಯನ್ನು ನಿಲ್ಲಿಸಿ ನಮ್ಮನ್ನು ದಾಟಿ ಅಂತ ಹೇಳ್ತಾರೆ. ನಾವು ದಾಟಿದ್ಮೇಲೆ ಅವರು ಹೋಗುದು. ಇನ್ನೊಂದು, ಅಲ್ಲಿ ರೆಡ್ ಸಿಗ್ನಲ್ ಬರ್ತದಲ್ಲ ಸರ್ ವೆಹಿಕಲ್ ಎಲ್ಲ ನಿಲ್ಲಿಕ್ಕೆ, ಯಾರು ಜನಸಂದಣಿ ಅಂದ್ರೆ ಜನರು ಇಲ್ಲದೆ ಇದ್ರೆ ರೋಡ್ ಅಲ್ಲಿ ಬಹುಶಃ ನಮ್ಮಲ್ಲಿ ಹೋಗ್ತಾರೆ ಸರ್, ಗಾಡಿ ಬಿಟ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲ ಸರ್, ಅಲ್ಲಿ ಆ ರೆಡ್ ಲೈಟ್ ಗ್ರೀನ್ ಆಗುವವರೆಗೆ ಅವರು ಯಾರೇ ಆಗಿರ್ಲಿ ಸರ್ ಆ ವೆಹಿಕಲ್ ಅಲ್ಲಿ ಅಲ್ಲೇ ಇರಬೇಕು.
1: ಅಷ್ಟು ತಾಳ್ಮೆ,
0: ಅಷ್ಟು ಒಂದು ಅಂದ್ರೆ ಆ ರೂಲ್ಸಿಗೆ ಕೊಡುವ ಪ್ರಾಧಾನ್ಯತೆ ಅಷ್ಟು ಇದೆ ಸರ್. ಮತ್ತೆ ದಾರಿಯಲ್ಲಿ ಕೂಡ ಈಗ ನಮ್ಮಲ್ಲಿ ಒಂದು ಮಾತಿದೆ, ಯಾವಾಗ ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಗೆ ನಡೆದುಕೊಂಡು ಹೋಗ್ತಾರ ಸ್ವತಂತ್ರ ಬಂದ ಹಾಗೆ ಅಂತ. ಬಹುಶಃ ಅದು ಜಪಾನಿಗರಿಗೆ ತುಂಬಾ ಸೂಟ್ ಆಗ್ತದೆ, ಅಂದ್ರೆ ಅವರಿಗೆ ತುಂಬಾ ಅದು ಸ್ವತಂತ್ರ ಆಗಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಆ ವಿಷಯದಲ್ಲಿ. ಯಾಕೆಂದ್ರೆ ನಾವು ನಮ್ಮ ಪ್ರದರ್ಶನ ಎಲ್ಲ ಮುಗಿಸಿ ಕೆಲವೊಮ್ಮೆ ಬರುವಾಗ 11:30 ಆತರ ಎಲ್ಲ ಆಗಿರ್ತಿತ್ತು ಸರ್. ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಬರುವಾಗ ಬಹುಶಃ 12:30 ಮಲಗುವಾಗ 1 ಗಂಟೆ 12:30 ಆಗ್ತಿತ್ತು. ಯಾರು ಇಟ್ಟಿರ್ಲಿಲ್ಲ ಸರ್, ನಾವು 3 ಜನ ಹೆಣ್ಮಕ್ಳು ನಾವೇ. ರೋಡ್ ಅಲ್ಲಿ ಇದ್ರು ಒಬ್ರ ಇಬ್ರ ಹಾಗೆ ಇಡ್ತಿದ್ರು ಸರ್. ನಮ್ಗೆ ಒಂದು ಸಲ ಇದ್ದಾರೆ ಅಂತ ಅನಿಸಿದ್ರು ಅವರವರಷ್ಟಕ್ಕೆ, ನಾವು ಆರಾಮದಲ್ಲಿ ಬರ್ತಿದ್ವಿ. ನಮ್ಗೆ ಅಲ್ಲಿ ಇವತ್ತು 12 ಗಂಟೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೇಳಿದ್ರಿ ಸೂರ್ಯೋದಯದ ನಾಡು ಅಂತ ಜಪಾನ್, ಅಲ್ಲಿ 4:30 ಆ ಟೈಮಿಗೆ ಬೆಳಕಾಗ್ತದೆ ಸರ್. ಅಂದ್ರೆ ನಮ್ಗೆ ಈಗ ಮಲಗಿದ್ದು ಈಗ್ಲೇ ಹಗಲಾಯ್ತ ಅನ್ನುವ ಹಾಗೆ ಅಲ್ಲಿ ಫೀಲ್ ಆಗ್ತಿತ್ತು, ಅನುಭವ ಆಗ್ತಿತ್ತು ಸರ್. ಮತ್ತೆ ಶಿಸ್ತಲ್ಲಿ ಅವರು ಬಹಳ ಮುಂದೆ ಇದ್ದಾರೆ ಸರ್. ಮತ್ತೆ ಸ್ವಚ್ಛತೆ ಅಷ್ಟು ಕ್ಲೀನ್. ನಾವು ಪ್ರತಿ ದಿವಸ ಟ್ರೋಲಿ ದುಡ್ಕೊಂಡು ಹೋಗ್ಬೇಕಿತ್ತು ಸರ್. ಅದು ಮಾತ್ರ ನಮ್ಮಷ್ಟು ಖುಷಿ ಪಟ್ಟವರು ಯಾರು ಇಲ್ಲ. ಯಾಕೆಂದ್ರೆ ನಮ್ಮದು ಮಾತ್ರ ಸರ್ ಶಬ್ದ, ನಾವು ನಡೆಯುವಾಗ ಮಾತ್ರ ಜಪಾನಲ್ಲಿ ಬಹುಶಃ ಆ ಏರಿಯಾದಲ್ಲಿ ಶಬ್ದ ಸಂಚಲನ ಅಂದ್ರೆ ಅಷ್ಟು ಸೌಂಡ್ ಬರ್ತಿತ್ತು ಟ್ರೋಲಿಯಲ್ಲಿ. ದುಡ್ಕೊಂಡು ಹೋಗುದು ಸರ್ 3 ಜನ ಕ್ಯೂ ಅಲ್ಲಿ ಲೈನ್ ಅಲ್ಲಿ, ಅದು ಯಾವ ರೀತಿಯ ಶಬ್ದ ಕೊಡ್ತಿತ್ತು ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಸೌಂಡ್ ಬರ್ತಿತ್ತು ಸರ್. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ತರ ಸೌಂಡ್ ಬರೋದು. ನಾವು ಹೋಗುವಾಗ ನಮ್ಗೆ ಆಚೀಚೆ ನೋಡಿದ್ರೆ ಅಷ್ಟು ನಿಶಬ್ದ, ನಾವು ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಸೌಂಡ್ ಸರ್. ಅಂದ್ರೆ ಹಾಗೆ ಟ್ರೋಲಿ ದುಡ್ಕೊಂಡು ನಾವು ಹೋಗ್ಬೇಕಿತ್ತು. ಬಟ್ ನಾವು ಹೋಗುವಾಗ ನಮ್ಗೆ ಇಲ್ಲಿ ಎಲ್ಲ ಹೋಗುವಾಗ ಸರ್ ಎಲ್ಲಿ ಉಗ್ದಿದ್ದಾರೆ, ಎಲ್ಲಿ ರಸ್ತೆಯಲ್ಲಿ ಕೊಳಕಿದೆ ಆ ತರ ಒಂದು ಬರ್ತದೆ, ನಮ್ಮ ಬ್ಯಾಗ್ ಎತ್ತಿಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಸರ್ ನಾವು ಕಣ್ಮುಚ್ಕೊಂಡು ಟ್ರೋಲಿಯನ್ನ ದುಡ್ತಾ ಹೋಗ್ತಿದ್ವಿ. ಅಂದ್ರೆ ಅಷ್ಟು ಕ್ಲೀನ್, ಅಷ್ಟು ನೀಟ್ ಸರ್, ಅಷ್ಟು ಸ್ವಚ್ಛತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನೊಂದು ಖುಷಿಯಾದದ್ದು ಟಾಯ್ಲೆಟ್, ತುಂಬಾ ಖುಷಿಯಾದದ್ದು ಸರ್ ನಮ್ಗೆ. ಯಾಕಂದ್ರೆ ಅಷ್ಟು ಒಂದು ಡೆವಲಪ್ಡ್ ಒಂದು ಸಿಸ್ಟಮ್ ಅದು. ಯಾಕೆಂತ ಹೇಳಿದ್ರೆ ಎಲ್ಲ ಬಟನ್ ಅಲ್ಲಿ ಸರ್, ಎಲ್ಲ ಬಟನ್ ನಲ್ಲಿ ಟಾಯ್ಲೆಟ್ನ ಕೆಲಸ ಆಗುವಂತ. ಮತ್ತೆ ಅಷ್ಟು ಕ್ಲೀನ್ ಟಾಯ್ಲೆಟ್ ಕೂಡ. ಅಂದ್ರೆ ನಮ್ಮ ದೇಶ ನಿಜವಾಗ್ಲೂ ಶ್ರೀಮಂತವೇ. ಕೆಲವೊಂದು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ನಮ್ಮ ಇದನ್ನ ದೇಶವನ್ನ ಮೀರಿಸಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ, ಯಾಕಂದ್ರೆ ಅಲ್ಲಿ ಜಪಾನಿನಲ್ಲಿ ಇಂತಿಷ್ಟು ಅಂದ್ರೆ ಊಟಕ್ಕೆ ಕೂಡ ಅವರು ಆರ್ಡರ್ ಮಾಡಿರ್ತಾರೆ, ಒಂದು 10 ಜನವ 20 ಜನವ ಅದಷ್ಟೇ ಊಟ. ಆ ಒಂದು ಪ್ರೋಗ್ರಾಮ್ಗೆ 20 ಜನ ಬರ್ತಾರಾದ್ರೆ 20 ಊಟ ಅಥವಾ 20 ಅವರೇನು ಫುಡ್ ಮಾಡ್ತಾರೆ ಅದು. 1 ಜನ ಎಕ್ಸ್ಟ್ರಾ ಆದ್ರೂ ಕೂಡ ಅಲ್ಲಿ ಇಲ್ಲ ಸರ್. ಬಟ್ ಭಾರತವನ್ನು ತಗೊಂಡಾಗ, ನಮ್ಮನ್ನು ತಗೊಂಡಾಗ, ನಾವು ಏನಾದ್ರೂ ಯಾರು ಬಂದ್ರು ಕೂಡ ಹಸಿವು ಅಂತ ಹೇಳಿದ್ರೆ ಒಂದಿಷ್ಟು ಹಾಗೆ ಅಂತ ತಕೊಂಡು ಅವರದು ಅದು ಅವರದು ಒಂದು ಪದ್ಧತಿ ಸರ್, ಅವರದೊಂದು ರೂಲ್ಸ್, ಅವರದೊಂದು ಡಿಸಿಪ್ಲಿನ್. ಇದು ನಮ್ಮದೊಂದು ಭಾರತದ ಸಂಸ್ಕೃತಿ. ಅದರಿಂದ ಸಂಸ್ಕೃತಿ ಕಲೆಯಲ್ಲಿ ನಮ್ಮದು ಭಾರತ ಶ್ರೀಮಂತವೇ. ಬಹುಶಃ ಈ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಶಿಸ್ತು ಈ ರೀತಿಯಲ್ಲಿ ಸ್ವಲ್ಪ ನಾವು ಮುಂದೆ ಇದ್ದೇವೆ ಸರ್, ಈಗ ಆಗ್ತಾ ಇದೆ ಆ ಕೆಲಸ. ಇನ್ನಷ್ಟು ಆದ್ರೆ ಸರ್, ನಮ್ಮ ಭಾರತವು ಕೂಡ ಅದ್ಭುತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತೂ ಖಂಡಿತ ಆಗ್ತದೆ ಸರ್, ಆಗ್ಬೇಕು ಅನ್ನೋದು ನಮ್ಮದು ಕೂಡ ಆಶಯ.
2: ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅವರು ತುಂಬಾ ಪಂಕ್ಚುಯಲ್ ಆಗಿರ್ತಾರೆ. ಈ ಟೈಮ್ ಅಂದ್ರೆ ಆ ಟೈಮಿಗೆ ಶಾರ್ಪ್ ಆಗಿ ಎಲ್ಲ ರೆಡಿ ಇರ್ತಾರೆ, ಮತ್ತೆ ಈ ಟೈಮ್ ಅಲ್ಲಿ ಆಗ್ಬೇಕಂದ್ರೆ ಅದೆಲ್ಲ ಏನಾದ್ರೂ ಮಾಡಿ ಮುಗಿಸಿಯೇ ಅವರು ಇದ್ ಮಾಡೋದು. ಆ ಟೈಮ್ ಅಂದ್ರೆ ಟೈಮ್.
3: ನೀವು ಅಲ್ಲಿಯ ಜನಜೀವನವನ್ನ ಯಾವ್ದು ನಿಮ್ಗೆ ಇಷ್ಟ ಆಯ್ತು?
2: ಹೌದು, ಅಲ್ಲಿ ಹೋದ ತಕ್ಷಣ ನಮಗೆ ಒಂದು ಇದಾದದಂದ್ರೆ ಏನೇ ಆದ್ರೂ ಎಷ್ಟು ಕ್ಲೀನ್ ಇರ್ತದೆ, ಅದು ಎಷ್ಟು ಕ್ಲೀನ್ ಇರ್ಲಿ ರೋಡ್ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ನೋ ವಂಡರ್ ಅದು ಅಷ್ಟು ಕ್ಲೀನ್ ಆಗಿದೆ ಸಿಟಿ ಅಂತ. ಮತ್ತೆ ಇನ್ನೊಂದು ಗಟ್ಟರ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಮೋರಿಯಲ್ಲಿ ನೋಡಿದ್ರೆ ನಮ್ಗೆ ಒಂಥರ ಅಸಹ್ಯ ಆಗ್ತದೆ ನೋಡ್ಲಿಕ್ಕೆ, ಬಟ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ನಾರ್ಮಲ್ ವಾಟರ್ ಹರಿತಿದೆ ಅನ್ನೋ ತರ ಇರುತ್ತೆ ಗಟ್ಟರ್ಸ್ ಕೂಡ. ಮತ್ತೆ ಅಲ್ಲಿ ನಾವು ಫಿಶ್ ಕಂಡಿದ್ದು ಹೌದು, ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ಜಪಾನ್ ಎಷ್ಟು ಕ್ಲೀನ್ ಅಂದ್ರೆ ಫಿಶ್ ನೋಡ್ತೇವೆ, ಅದು ಆಕ್ಚುಲಿ ಸತ್ಯ, ನಾವು ಇಷ್ಟಿಷ್ಟು ದಪ್ಪ ದಪ್ಪ ಫಿಶ್ ಕಂಡಿದ್ದು ಹೌದು ಆ ಗಟ್ಟರ್ ಅಲ್ಲಿ. ಸೊ ಅದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದಂದ್ರೆ ಮ್ಯಾನ್ ಹೋಲ್ ಕವರಿಂಗ್, ನಮ್ದ್ರಲ್ಲಿ ಮ್ಯಾನ್ ಹೋಲ್ ಕವರಿಂಗ್ ಅದು ಪೂರ್ತಿ ಮಾಡಿರ್ತಾರೋ ಬಿಟ್ಟಿರ್ತಾರೋ ಯಾರು ಬೀಳ್ತಾರೋ ಅದೇ ಆಗುತ್ತೆ. ಅಲ್ಲಿ ಹೆಂಗಂದ್ರೆ ಮ್ಯಾನ್ ಹೋಲ್ ಕವರಿಂಗ್ ಗೂ ಒಂದು ಡಿಸೈನ್ ಮಾಡಿರ್ತಾರೆ. ಇವಾಗ ನಾವು ಒಸಾಕಾಗೆ ಹೋಗಿದ್ವಿ ಅಂದ್ರೆ ಒಸಾಕಾ ಕ್ಯಾಸಲ್ ದೇನೆ ಅಲ್ಲಿ ಒಂದು ಡಿಸೈನ್ ಮಾಡಿ ಪೇಂಟ್ ಮಾಡಿರ್ತಾರೆ. ನಾವು ಹೋಗಿ ಮ್ಯಾನ್ ಹೋಲ್ ಕವರಿಂಗ್ ಹತ್ರ ಫೋಟೋ ತೆಗೆಯುವುದು, ಇಮ್ಯಾಜಿನ್ ನಮ್ಮ ಇದ್ರಲ್ಲಿ ಹೋಗಿ ಅದು ಮೋರಿ ಹತ್ರ ಹೋಗಿ ಫೋಟೋ ತೆಗೆದ್ರೆ. ಬಟ್ ಅವರು ಹಾಗೆ ಮಾಡಿದಾರಂದ್ರೆ ಅದು ಈಸಿ ಟಾಸ್ಕ್ ಅಲ್ಲ, ಮತ್ತೆ ಅದು ತುಂಬಾ ಕ್ರಿಯೇಟಿವ್ ಆಗಿ ಅವ್ರ ಕಂಟ್ರಿನ ಪ್ರೆಸೆಂಟ್ ಮಾಡ್ಕೊಳ್ತಿರುವ ರೀತಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು.
3: ಸಂಚನಾ ಅವರಿಗೆ ಅಲ್ಲಿಯ ಜನರೊಟ್ಟಿಗೆ ನೀವು ಹೋಗುವಂತ ವಾತಾವರಣ ಆಗಿರ್ಬೋದು ಅಥವಾ ಈಗ ಮೇಡಮ್ ಅವರು ಹೇಳಿದ್ರು ಮತ್ತೆ ಸಂಜನಾ ಅವರು ಅವ್ರ ಜೊತೆ ಹೋಗುವಾಗ ನಿಮ್ಗೆ ಈಗ ಫೀಲ್ ಆಯ್ತು?
4: ಸರ್, ಫಸ್ಟ್ ಗೆ ನಂಗೆ ಅಂದ್ರೆ ಅವರು ನಮ್ಮ ಆರ್ಟ್ ಅನ್ನು ತಗೊಂಡ ರೀತಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ, ಮತ್ತೆ ಎಂತಂದ್ರೆ ಅವರಿಗೊಂದು ಈಗ ನಮಗೆ ಗೊತ್ತಿಲ್ಲ ನಾವು ಯಾವುದೋ ಒಂದು ಕಂಟ್ರಿ ಆರ್ಟ್ ಅನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಹೇಳುವಾಗ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಬರ್ತದಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಅದನ್ನು ಎಷ್ಟು ಕ್ಯೂರಿಯಾಸಿಟಿ ಆಗಿ ಎಷ್ಟು ಅಬ್ಸರ್ವಿಂಗ್ ಆಗಿ ಎಷ್ಟು ಹಂಬಲ್ ಆಗಿ ತಗೊಂಡ್ರು, ಎಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ತಗೊಂಡ್ರು. ನಾವು ಹೇಗೆ ಇಲ್ಲಿ ಯಕ್ಷಗಾನವನ್ನು ರೆಸ್ಪೆಕ್ಟ್ ಮಾಡ್ತೇವೆ ಸೇಮ್ ವೇ ಅವರು ಸಹ ಅದನ್ನು. ಅವರಿಗೆ ನಾವು ಒಂದು ದಿನ ಹೇಳಿದ್ವಿ ಈ ರೀತಿಯಾಗಿ ಚೌಕಿಗೆ ಬರುವಾಗ ಚಪ್ಪಲೆಲ್ಲ ಹಾಕಬಾರ್ದು, ಅಷ್ಟು ಡಿವೋಷನಲ್ ಆಗಿ ತಗೊಳ್ತೇವೆ ಯಕ್ಷಗಾನವನ್ನು ಅಂತ ಹೇಳಿದ್ವಿ, ಒಂದೇ ದಿನ ಹೇಳಿದ್ವಿ. ನೆಕ್ಸ್ಟ್ ಡೇ ಇಂದ ಅವರು ಅದನ್ನು ಫಾಲೋ ಮಾಡ್ತಿದ್ರು, ಅಷ್ಟು ರೆಸ್ಪೆಕ್ಟ್ ಅಷ್ಟು ಹಂಬಲ್ ಅವರು. ಅದೊಂದು ನಮಗೆ ಸಹ ಖುಷಿ ಆಗ್ತಿತ್ತು ಅವರಿಂದ ಹಾಗೆ ರೆಸ್ಪಾನ್ಸ್ ಬರುವಾಗ.
3: ಸಂಜನಾ ಅವ್ರಿಗೆ ಏನಾದ್ರೂ ಫನ್ನಿ ಮೂಮೆಂಟ್ ಲೈಕ್ ಈಗ ಭಾಷೆ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಫುಡ್ ಆಗಿರ್ಬೋದು ಅದನ್ನೊಂದು ಶೇರ್ ಮಾಡೋದಾದ್ರೆ?
2: ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಟ್ರಾಲಿ ಇದು ಎಲ್ಲ ಸೈಲೆಂಟ್ ಆಗಿರುತ್ತೆ, ನಾವು ದಡ ದಡ ದಡ ಹೋಗುದು, ಅದು ತುಂಬಾ ನಗು ಬರ್ತಿತ್ತು, ನಮ್ಗೆನೆ ನಗು ಬರ್ತಿತ್ತು. ಇನ್ನೊಂದೇನಂದ್ರೆ ಒಂದು ಅಮಗಾಸಕಿ ಅಂತ ಒಂದು ಪ್ಲೇಸ್ ಇತ್ತು, ನಾವಿರೋದ್ರಿಂದ ಒಂದು 5 minutes ವಾಕ್ ಅಷ್ಟೇ. ಅಲ್ಲಿಗೆ ನಾವು ವೆನ್ಯೂ ಅಲ್ಲಿ ನಮ್ಗೆ ಮೇಕಪ್ ಮಾಡ್ಕೊಳ್ಲಿಕ್ಕೆ ಅಷ್ಟು ಸಮಯ ಇರ್ಲಿಲ್ಲ, ನಾವು ಮನೆಯಿಂದನೇ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮನೆಯಿಂದ ಮೇಕಪ್ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ರೋಡ್ ಮೇಲೆಲ್ಲ ನಾವು ಟ್ರಾಲಿ ಫಸ್ಟ್ ಆಫ್ ಆಲ್ ಸೌಂಡ್ ಮಾಡ್ಕೊಂಡು ಡಗ ಡಗ ಹೊಡ್ಕೊಂಡು ಮೇಕಪ್ ಬೇರೆ ಹಾಕೊಂಡು ಹೋತ, ಎಲ್ಲರೂ ನಮ್ಮನ್ನ ನೋಡಿ ಮ್ಯಾಮ್ ಇದು ಮೇಕಪ್ ನೋಡಿ, ಸೊ ರಾವಣದು ಮೇಕಪ್ ನೋಡಿ ಅವರು ಸ್ವಲ್ಪ ಗಡಿ ಬಿಡಿ ಆಗಿ. ಬಟ್ ಆದ್ರೂ ಆ ಗಡಿ ಬಿಡಿ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುದು, ಜಾಸ್ತಿ ಡಿಸ್ಟರ್ಬ್ ಮಾಡೋ ತರ ಅಲ್ಲ, ನೋಡಿದ್ರ ಶಾಕ್ ಆದ್ರೆ ಅಷ್ಟೇ ಮುಂದೆ ಹೋಗುದು ಅವರು. ಅದೊಂದು ಫನ್ ಆಗಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವರು ಏನೇ ಇದ್ ಮಾಡಿದ್ರು ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಹೆಲೋ ಹೇಳ್ಬೇಕಾದ್ರೆ ತುಂಬಾ ಬಗ್ತಾರೆ. ನಾವು ಸ್ವಲ್ಪ ಬಗ್ಗಿದ್ರೆ ಅವ್ರು ನಮ್ಗಿನ್ನ ಜಾಸ್ತಿ ಬಗ್ಗುದು, ಇಷ್ಟವಾಗಿದ್ರೆ ಅವ್ರು ಇನ್ನೂ ಜಾಸ್ತಿ ಬಗ್ಗುದು, ಬಿಟ್ರೆ ಅವ್ರು ಕೆಳಗಡೆ ಮಲ್ಕೊಂಡ್ ಬಿಡ್ತಾ ಇದ್ರು ಅನ್ನೋ ತರ ಅನ್ಸ್ತಾ ಇತ್ತು.
3: ಮೇಡಮ್ ಅವ್ರಿಗೆ ಈಗಾಗಲೇ ನಮ್ಮ ಸಂಜನಾ ಅವ್ರು ಹೇಳಿದ್ರು ನೀವು ರೋಡ್ ಅಲ್ಲಿ ಮೇಕಪ್ ಮಾಡ್ಕೊಂಡು ಹೋದಾಗ ಜಪಾನಿಗರು ಆಶ್ಚರ್ಯದಿಂದ ನೋಡಿದ್ರು ಅಂತ.
0: ಹೌದು ಸರ್, ಅಂದ್ರೆ ನಾನೇ ಹೇಳಿದ್ದೆ ಇವರ ಹತ್ರ ಬಹುಶಃ ನೀವು ಇಬ್ರು ಹೋಗುವಾಗ ಯಾರು ಅಷ್ಟು ಹೆದರ್ಲಿಕ್ಕಿಲ್ಲ ಅಥವಾ ಏನು ಅನ್ಕೊಳ್ಲಿಕ್ಕಿಲ್ಲ. ನಾನು ಏನಾದ್ರೂ ಆ ತರ ವೇಷ ಹಾಕಿ ಹೋದ್ರೆ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಎದಿತ್ತು ಸರ್. ಆದ್ರೆ ಹೀಗೆ ನೋಡ್ತಾರೆ, ನಾವು ನಗಡಿಕೊಂಡೆ ಅಯ್ಯೋ ನೋಡ್ತಾರೆ ಸಂಜನಾ ಸಂಜನಾ. ಅದಕ್ಕೆ ತಕ್ಕ ಸಂಜನ ಕೂಡ ನನ್ನ ಹಿಂದೆ ಇದ್ದದ್ದು ಸರ್, ಮಾಲಿನಿ ಮೇಡಮ್ ಅಂತ ಹೇಳಿದ್ಲು. ಏನಮ್ಮ ಅಂತ ತಿರುಗಿ ನೋಡ್ತಾರೆ, ಫೋಟೋ ತೆಗಿತಾ ಇದ್ದಾರೆ, ಏನೋ ವಿಡಿಯೋ ತೆಗಿತಾ ಇದ್ರು. ಸೊ ಅಂದ್ರೆ ನಮ್ಗೆ ಅನಿಸುದು ಇಷ್ಟು ನಾವು ಅಂದ್ರೆ ಏನ್ ತಿಳ್ಕೊಳ್ತಾರೆ ಏನ್ ತಿಳ್ಕೊಳ್ತಾರ ಅಂತ ಹೋಗುವಾಗ ಅವರು ಫೋಟೋ ತೆಗೆದು ಎಂಜಾಯ್ ಮಾಡ್ತಿದ್ರು. ಬಟ್ ಎದುರಿಗಿದ್ದ ಜಪಾನ್ ನ ಜನರು ಒಮ್ಮೆ ಏನಿದು ಅದ್ಭುತ ಅಂತ ನೋಡಿದ್ದು ಹೌದು ಸರ್, ಹೀಗೆ ನೋಡಿದ್ರು ಮತ್ತೆ ಅವರಷ್ಟಕ್ಕೆ ಸರ್. ಹಾಗೆ ನಮ್ಗೆ ತುಂಬಾ ಮುಜುಗರ ಆಗ್ಲಿಲ್ಲ, ನಾವು ರಾಜಾರೋಷವಾಗಿ ಹೋಗ್ತಿದ್ವಿ ಸರ್.
2: ಅಂದ್ರೆ ಇಲ್ಲಿ ಅಂದ್ರೆ ಏನಾದ್ರೂ ಅನ್ಯೂಶುವಲ್ ನೋಡಿದ್ರೆ ಅಯ್ಯೋ ಅಯ್ಯೋ ಏನಿದು ಏನಿದು ಅಂತ ಅವರೆಲ್ಲ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇದ್ ಮಾಡಿದಾಗ ನಾವು ಹಾಗೆ ಇರುತ್ತೆ ಅಂತಕೊಂಡ್ವಿ, ಬಟ್ ಅಲ್ಲಿ ಹಾಗೆ ಇರ್ಲಿಲ್ಲ. ಅದೊಂದು ಖುಷಿಯಾದ ವಿಷಯವೇ.
4: ನಮಗೆಲ್ಲರಿಗೆ ಸಹ ಫನ್ನಿ ಆದದ್ದು ಟ್ರಾಲ್ ಇದೆ. ಅಂದ್ರೆ ಟ್ರಾಲಿ ಅಂದ್ರೆ ಅಲ್ಲಿ ಸಹ ನಾವು ಹೋಗ್ಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸೌಂಡ್ ಎಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನಾವು.
0: ಅವರು ಬಹಳ ಮೌನವಾಗಿ ತಮಾಷೆ ಮಾಡೋರು ಸಿಂಚನ್ ಅವರು. ಒಂದು ಹೆಲಿಕಾಪ್ಟರ್ ಸೌಂಡ್ ಆದ್ರೆ ಇನ್ನೊಂದು ಅವ್ರು ಇಳಿಕುಂಟು, ಇನ್ನೊಂದು ರಸ್ತೆಯಲ್ಲಿ ಹೋಗುವಾಗ ಇದು ಗರಗಸದ ಶಬ್ದ ಕೇಳಿಸ್ತಾ ಇದೆ ಅಂತ.
3: ಜಪಾನ್ ಅಲ್ಲಿ 11 ದಿನ ಇದ್ರಿ, ಅವರ ಭಾಷೆಯ ಕೆಲವು ಶಬ್ದಗಳು ನಿಮ್ಗೆ ಏನಾದ್ರೂ ಕಿವಿಗೆ ಬಿದ್ದಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಅಂತ ಏನಾದ್ರೂ ಅನಿಸಿದ್ರೆ?
0: ತುಂಬಾ ಏನು ನಮ್ಗೆ ಮೂವರಿಗೆ ಕೂಡ ತುಂಬಾ ಚೆನ್ನಾಗಿ ನೆನಪಿರುವಂತದ್ದು ಅಂತ ಹೇಳಿದ್ರೆ ಅರಿಗತ್ತು ಗೊಜೈಮಸ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಮಸ್ತೆ ಹೇಳ್ತಿದ್ರು. ಅದು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು, ಜಪಾನ್ ಅಲ್ಲಿ ನಮಸ್ತೆ ಹೇಳ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಅರಿಗತ್ತು ಗೊಜೈಮಸ್ ಅಂತ ಹೇಳ್ತಾರೆ. ಮತ್ತೆ
2: ಅವರದನ್ನ ತುಂಬಾ ಉಪಯೋಗಿಸ್ತಾರೆ,
0: ತುಂಬಾ ಸಲ ಉಪಯೋಗಿಸ್ತಾರೆ.
2: ಹಾಯ್ ಹಲೋ ಹೇಳ್ತೀವಿ ಅವರು ಅರಿಗತ್ತು ಗೊಜೈಮಸ್, ಸುಮ್ಮನೆ ನೋಡಿದ್ರು ಕೂಡ ಬಕ್ಕೊಂಡು ಅದೇ ಹೇಳ್ಕೊಂಡೇ ಹೋಗುದು. ಎಷ್ಟು ಸರಿ ಹೇಳ್ತಾರೆ ಅಂದ್ರೆ
0: ಹೌದು,
3: ಅವಕಾಶಗಳು ನಮಗೆ ಹೇಗೆ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ತಂಡ, ಸಂಜನ ಅವರು ಆಗಿರ್ಬೋದು, ಸಿಂಚನ ಆಗಿರ್ಬೋದು, ಮತ್ತೆ ಮಲಿನಿ ಮೇಡಮ್ ಅವರು ಆಗಿರ್ಬೋದು, ನೀವು ಹೋಗಿದ್ವಿ. ಇಂಥದ್ದು ತುಂಬಾ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅಥವಾ ಪ್ರಾಧ್ಯಾಪಕರಿಗೆ ಬರ್ಬೋದು, ಅಂತವರಿಗೆ ನಿಮ್ಮ ಒಂದು ಸಲಹೆ ಏನು?
0: ಹೌದು ಸರ್, ಖಂಡಿತ ಬಳಸ್ಕೊಳ್ಬೇಕು. ಯಾಕೆಂದ್ರೆ ನಾನು ಯಕ್ಷಗಾನ ಕಲಾವಿದೆ, ನನಗೆ ಈ ಅವಕಾಶ ಸಿಗ್ಬೇಕಾದ್ರೆ ಮುಖ್ಯ ಕಾರಣವೇ ನನ್ನ ಕೇಂದ್ರ ಸರ್, ಶ್ರೀ ಶಾರದ ಯಕ್ಷಕಲಾ ಕೇಂದ್ರ ಅಂತ ಇದೆ. ಮೊದಲ ಗುರು ಕೃಷ್ಣ ಪಂಕಿನಿಯರು, ಅಲ್ಲಿಯ ಕೇಂದ್ರ ಗುರುಗಳಾದ ರಾಕೇಶ್ ಅಯ್ಯಡ್ಕ ಅವರಿಂದಲೂ ಸಲಹೆಗಳನ್ನ ಕೇಳಿದ್ದೇನೆ. ಅವರೆಲ್ಲರ ಒಂದು ಪ್ರೋತ್ಸಾಹ, ಮುಖ್ಯವಾಗಿ ಸರ್ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ನನ್ನ ತಾಯಿಯ ಪ್ರೋತ್ಸಾಹ. ನನಗೆ ಖುಷಿಯಾದದ್ದು ಸರ್, ಒಂದು ನಾವೊಂದು ಯಕ್ಷಗಾನ ಕಲೆಯನ್ನ ನಾವು ಅಲ್ಲಿ ಕರ್ಕೊಂಡೋಗುದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ನಮ್ಮ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತೇವೆ ಸರ್. ಅವಕಾಶ ಬಾಗಿಲು ತಟ್ಟುವಾಗ ನಾವು ಅದನ್ನ ಒಮ್ಮೆನೆ ತೆಗಿಬೇಕು, ಯಾಕಂದ್ರೆ ಗೊತ್ತಿಲ್ಲ ಆ ಅವಕಾಶ ಮುಂದೆ ಇನ್ಯಾರಿಗೂ ಹೋಗ್ಬೋದು ಅಥವಾ ಆ ಅವಕಾಶ ಸಿಗದೇ ಇರಬಹುದು. ನಮಗೆ ಯಾವಾಗ ಒಂದು ಅವಕಾಶ ಬರ್ತದ, ನಾವು ಯಾವ ಒಂದು ಕಲೆಯನ್ನ ಕಲ್ತಿದ್ದೇವೆಯೋ ಆ ಕಲೆಯನ್ನು ನಮಗೆ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನಷ್ಟೇ ಪರಿಪೂರ್ಣತೆಯಿಂದ ತಗೊಂಡ್ರೆ ಬಹುಶಃ ನಾವು ಮಾತ್ರ ಅಲ್ಲ ನಮ್ಮ ಕಲೆ ಮೊದಲಾಗಿ ಅದು ಎಲ್ಲರಿಗೂ ಕಾಣ್ತದೆ ಸರ್. ಆ ಕಲೆ ಕಾಣುದು ತುಂಬಾ ಇಂಪಾರ್ಟೆಂಟ್, ಆ ಕಲೆ ನಮ್ಮನ್ನು ತನ್ನಷ್ಟಕ್ಕೆ ಕಾಣಿಸ್ತದೆ. ನನ್ನ ಸಂಸ್ಥೆ ನನಗೊಂದು ಅವಕಾಶ ಕೊಟ್ಟಿದೆ, ಮತ್ತೆ ನನ್ನ ಸಂಸ್ಥೆಯ ಹೆಸರನ್ನ ಅಲ್ಲಿ ಕೇಳುವಾಗ ನಮಗೆ ಖುಷಿ ಆಗ್ತಿತ್ತು ಸರ್, SDM ಅಂತ ಹೇಳಿ. ಹಾಗಿರುವಾಗ ನಾವು ದುಡಿಯುವ ಸಂಸ್ಥೆಗೆ ಏನಾದ್ರೂ ನಮ್ಮಿಂದ ಒಂದು ಈ ರೀತಿಯ ಒಂದು ಕೊಡುಗೆ ಕೊಡ್ಲಿಕ್ಕೆ ಒಂದು ನಿಜವಾಗ್ಲೂ ಖುಷಿ ಆಯ್ತು ಸರ್. ಇದೊಂದು ಒಳ್ಳೆ ಅವಕಾಶ, ಪ್ರತಿಯೊಬ್ರು ಇದನ್ನು ಮುಂದೆ ಯಾರಿಗೆ ಈ ಅವಕಾಶ ಸಿಗ್ತದ ಅವರೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು, ಯಾಕಂದ್ರೆ ಅವರು ಬೆಳಗ್ತಾರೆ, ಅವರ ಕಲೆಯೂ ಬೆಳಗ್ತದೆ, ಜೊತೆಗೆ ಅವರ ಇರುವಂತಹ ಪರಿಸರ ಕೂಡ ಅಥವಾ ಸಮಾಜ ಕೂಡ ಅದೊಂದು ಒಳ್ಳೆ ಹೆಸರನ್ನ ಕೇಳುತ್ತದೆ ಸರ್. ನಾವು ತಗೊಂಡದಕ್ಕೆ ನಾವೇನಾದ್ರೂ ಕೊಟ್ಟಾಗ ತುಂಬಾ ಖುಷಿಯಾಗುತ್ತೆ ಸರ್.
3: ಸಂಜನಾ ಅವರು ಏನ್ ಹೇಳ್ತೀರಿ ಅವಕಾಶಗಳನ್ನ ಬಾಚಿಕೊಳ್ಳುವ ಬಗ್ಗೆ?
2: ಹೌದು, ನಾನು ಸ್ಟೂಡೆಂಟ್ ಆಗಿ ಹೇಳ್ತಿರೋದೇನಂದ್ರೆ ನೀವ್ ಯಾವ್ದ್ರಲ್ಲೇ ಸ್ಪೆಷಲೈಸ್ ಆಗಿ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಏನೇ ಅಪರ್ಚುನಿಟೀಸ್ ಏನು ಮುಂಚೆನೆ ಎಲ್ಲ ಪ್ಲಾನ್ ಆಗಿ ಬರೋದಿಲ್ಲ. ನಂದೇ ಹೇಳ್ಬೇಕಂದ್ರೆ ಎಲ್ಲರೂ ಅವ್ರು ಸಡನ್ ಆಗಿ ಬಂದದ್ದು, ನಾವು ಸಡನ್ ಆಗಿ ಇಂಟರ್ವ್ಯೂಗ್ ಅಂತ ನಿಂತದ್ದು. ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ, ಮ್ಯಾಮ್ ಹೇಳ್ದಾಗೆ ಅಪರ್ಚುನಿಟಿ ವೆನ್ ಇಟ್ ಕಮ್ಸ್ ನಾಕಿಂಗ್ ದ ಡೋರ್ ಜಸ್ಟ್ ಗ್ರಾಬ್ ಇಟ್ ಅಂತ ಹೇಳುದು. ಯಾವಾಗ ಅಪರ್ಚುನಿಟಿ ಬಂದ್ರು ಅದೊಂದು ಯೂಸ್ ಮಾಡ್ಕೊಳ್ಳಿ ಅದನ್ನು, ಮತ್ತೆ ಯಾವ್ದು ಬಿಟ್ಕೊಡ್ಬೇಡಿ ಅನ್ನೋದು ನನ್ನ ಮಾತು.
4: ಅದೇ ಸರ್, ಆಪರ್ಚುನಿಟಿ ಬಂದಾಗ ಅದನ್ನು ಯೂಸ್ ಮಾಡ್ಲೇಬೇಕಾಗ್ತದೆ. ಬಿಕಾಸ್ ನಮ್ಗೆ ಒಂದು ಕಲೀಲಿಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ತರ ಈಗ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿದ್ದು ಕಲ್ಚರ್ ಆಗಿರ್ಬೋದು, ಸೊ ನಾವು ತುಂಬಾ ವಿಷಯ ಕಲ್ತಿದ್ದೇವೆ. ಸೊ ಕಲೀಲಿಕ್ಕೆ ಒಂದು ನಮ್ಮ ನಾಲೆಜ್ ಅನ್ನು ಇಂಪ್ರೂವೈಸ್ ಮಾಡ್ಲಿಕ್ಕೆ
3: ಜಪಾನ್ ಪ್ರವಾಸದ ಅನುಭವಗಳನ್ನ ನಮ್ಮ ಸೀಮಿತ ಸಮಯದಲ್ಲಿ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರಿ. ಡಾಕ್ಟರ್ ಮಾಲಿನಿ ಅಂಚನ ಅವರು ಹಾಗೆ ಸಂಜನಾ ಅವರು ಮತ್ತೆ ಸಿಂಚನ ಅವರು ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ರಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ಮತ್ತೆ ರೇಡಿಯೋ ನಿನಾದದ ಪರವಾಗಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಸಮಾಜಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.